ಆಕಾಶವಾಣಿ ಕಾರವಾರ. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 23 ತಾರೀಕು ಭಾನುವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:38. ಆತ್ಮೀಯ ಕೇಳುಗರಿಗೆಲ್ಲ ನೀತಾ ನಾಯ್ಕ ಹೇಳುವ ನಮಸ್ಕಾರಗಳು.

ಆಕಾಶವಾಣಿ ಕಾರವಾರ ಕೇಳುಗರೆ, ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಕರುಣಾಳುಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಜಗದೀಶ್ ಬಿಎಂ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ನಿಲಯದಿಂದ ರೈತರಿಗೆ ಸಲಹೆಗಳು. 6:40 ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಮಂಜುಳಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.

ನಿಲಯದಿಂದ 9:05 ಹಾಡಿಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ. 10:02 ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಬೆಳಗ್ಗೆ 11:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪೋಸ್ಟ್ ಬಾಕ್ಸ್ ನಂಬರ್ 111. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಮೇಘದ ಕೊನೆಕ್ಟರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಲಂಗ್ ಕ್ಯಾನ್ಸರ್ ಲಕ್ಷಣಗಳು, ಕಾರಣಗಳು ಹಾಗೂ ಚಿಕಿತ್ಸೆ ಕುರಿತು ಡಾಕ್ಟರ್ ವಿಷ್ಣು ಶರ್ಮಾ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:00 ಪ್ರಗತಿ ಪಥ ಕಾರ್ಯಕ್ರಮ. ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ ಜಿ ಮಿಷನ್ ಈ ಕುರಿತು ಮಾಹಿತಿ ಅಮರೇಶ್ ಆಶಿಹಾಳ್ ಅವರಿಂದ. ನಿರ್ವಹಣೆ ವೆಂಕಟೇಶ್ ಬೇವಿನ್ ಬಂಚಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಎಎಸ್ ಶಂಕರನಾರಾಯಣ. 2:40ಕ್ಕೆ ರಸಮಂಜರಿ ಬಾಳ ಬೆಳಕು. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಮಂಚ ಹೇಗೀತ್. 3:30ಕ್ಕೆ ನಾಟ್ಯ ತರಂಗ್. 4:00 ಉಜಾಲೆ ಉನ್ಕಿ ಯಾದೊಂಕಿ. ಸಂಜೆ ಪ್ರಸಾರಕಾರದಲ್ಲಿ 5:00 ರಾಧಾಬಾಯಿ ಮಾರುತಿ ಮಾದರ್ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು ಆಲಿಸಲಿದ್ದೀರಿ. 5:30ಕ್ಕೆ ಚಿತ್ರಗೀತೆಗಳು. 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ. 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಹಾಡುಗಳು, ಪ್ರಸಂಗ ಶ್ರೀದೇವಿ ಮಹಾತ್ಮೆ, ಭಾಗವತರು ಸಾಯಿ ಪ್ರಸಾದ್ ನಾವಡ. ನಂತರ ಕೃಷಿ ಮಾಹಿತಿ ಹಾಗೂ ಆರೋಗ್ಯ ಮಾಹಿತಿ. 7:45ಕ್ಕೆ ಕನ್ನಡ ಭಾಷಣ. ಸಾಹಿತ್ಯ ಲೋಕದ ಮೇರು ಪ್ರತಿಭೆಗಳಿಗೆ ಕನ್ನಡ ಬೋಧಿಸಿದ ಗುರುವರ್ಯರಾದ ಚಿತ್ರದುರ್ಗದ ಪ್ರೊಫೆಸರ್ ಡಿಎಸ್ ವೆಂಕಟಯ್ಯ ಅವರ ವ್ಯಕ್ತಿಚಿತ್ರ. ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ, ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ. 8:30ಕ್ಕೆ ನಿಲಯದಿಂದ ಚಿತ್ರಗೀತೆಗಳು. 9:15ಕ್ಕೆ ಹಿಂದಿ ಚಿತ್ರಗೀತೆಗಳು. 9:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ಪ್ರತಿಮಾ ತಿಲಕ್ ಅವರ ಖಯಾಲ್ ಗಾಯನವನ್ನು ಆಲಿಸುವಿರಿ. ಇದು ಆಕಾಶವಾಣಿ ಮುಂಬೈ ಕೇಂದ್ರದ ಕೊಡುಗೆ. ಕೆಳಗರೆ ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರುವಿರಿ. ಆಕಾಶವಾಣಿ ಕಾರವಾರ. ಸಮಯ 6:05 ಆಗುತ್ತಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಬಿ ಪಾರ್ಥಸಾರಥಿ ಅನ್ನುವಂಥವರೊಬ್ಬರು ನಾನು ಕಂಡಂತಹ ಬಹುದೊಡ್ಡ ವ್ಯಕ್ತಿಗಳಲ್ಲಿ ಒಬ್ಬರು. ನಾನು ಮೇಷ್ಟರಾಗಿ ಸೇರಿದಾಗ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದವರು, ಆಜಾನುಬಾಹು ವೃತ್ತಿಯಿಂದ ಇಂಜಿನಿಯರ್ ಆಗಿದ್ದವರು, ವಿಶ್ವೇಶ್ವರ್ಯನ ಜೊತೆಗೆ ಕೆಲಸ ಮಾಡಿದವರು, ಸುಭಾಷ್ ಚಂದ್ರರ ಕರೆಗೆ ಮಾರ್ದನಿಯಾಗಿ ಹೋಗಿ ಮಲೇಷ್ಯಾದ ಕಾಡು ಮೇಡುಗಳಲ್ಲಿ ಅಲ್ಲಾಡಿದವರು, ಪರ್ಲ್ ಹಾರ್ಬರ್ ಮೇಲೆ ಏಕಾಏಕಿ ಜಪಾನ್ನವರು ದಾಳಿ ಮಾಡಿದಾಗ ಆ ಬಾಂಬಿಂಗ್ ಆದಾಗ ಅಲ್ಲೇ ಇದ್ದಂಥವ್ರು, ಭಗವಂತನ ದಯೆಯಿಂದ ಉಳಿದು ಬಂದವರು, ಖ್ಯಾತ ಸಿವಿಲ್ ಇಂಜಿನಿಯರ್, ಭಾರತ

0: ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮೊಟ್ಟ ಮೊದಲನೇ ಚೀಫ್ ಇಂಜಿನಿಯರ್ ಆದಂತವರು ಅವರು. ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಅಂತ ಆದಾಗ ಪ್ರಧಾನ ಮಂತ್ರಿ ನೆಹರೂರವರೇ ಅವ್ರನ್ನ ಕರೆದು ನೀವು ಚೀಫ್ ಇಂಜಿನಿಯರ್ ಆಗಬೇಕು ಅಂತ ಜವಾಬ್ದಾರಿ ಕೊಟ್ಟರಂತೆ. ಇವರು ಅಷ್ಟೇ ಪ್ರಾಮಾಣಿಕವಾಗಿ ಅದನ್ನು ಸಮಯದೊಳಗೆ ಆ ಡ್ಯಾಮ್ ಕಟ್ಟಿ ಮುಗಿಸಿದ್ರು. ಉದ್ಘಾಟನೆ ಆಗ್ಬೇಕಲ್ಲ, ಆಗ ಪಾರ್ಸಾರ್ಥಿ ನೆಹರೂರವ್ರನ್ನ ಭೇಟಿಯಾಗಿ ಇಂಥ ದಿವಸ ಏನು ಉದ್ಘಾಟನೆ ಮಾಡಬೇಕು ಅಂದಾಗ ಅವರು ಎಲ್ಲ ಒಪ್ಕೊಂಡು ಒಂದು ದಿವಸ ಫಿಕ್ಸ್ ಆಯ್ತು, ಇಂಥ ದಿವಸ ಉದ್ಘಾಟನೆ ಆಗಬೇಕು ಅಂತ ತೀರ್ಮಾನ ಆಯ್ತು. ಇನ್ವಿಟೇಷನ್ ಪತ್ರ ಪ್ರೈಮ್ ಮಿನಿಸ್ಟರ್ ಕಳಿಸ್ಬೇಕಲ್ಲ, ಅದನ್ನು ಕಳಿಸಿದ್ರು. ಅದ್ರ ಜೊತೆಗೆ ಒಂದು ಪತ್ರ ಇಟ್ಟಿದ್ದಾರೆ, ಇದು ನಾನು ಹೇಳಬೇಕಂದ್ರೆ ತಮಗೆ. ಯಾರಿಗಾದ್ರೂ ಧೈರ್ಯ ಇತ್ತ ಆ ಕಾಲಕ್ಕೆ ನೆಹರೂರವರಿಗೆ ಜಂಕಿಸಿ ಮಾತಾಡುವಂತಹದ್ದು? ಕಲ್ಪನೆ ಕೂಡ ಮಾಡಕ್ ಸಾಧ್ಯ ಇಲ್ಲ. ಇವ್ರ ಪತ್ರ ಹೇಗಿತ್ತು ಅಂದ್ರೆ, ತಾವು ಮೊದಲೇ ಒಪ್ಪಿದ ಹಾಗೆ ಇಂಥ ದಿವಸ ಇಂಥ ಸಮಯಕ್ಕೆ ಉದ್ಘಾಟನೆ ಮಾಡೋದು ಗೊತ್ತಾಗಿದೆ, ಇದು ಭಾರತದ ಮೊಟ್ಟ ಮೊದಲನೇ ಅಣೆಕಟ್ಟಾದ್ರಿಂದ ತಾವೇ ಮಾಡಬೇಕು ನಮ್ಮ ಅಪೇಕ್ಷೆಯನ್ನು ತಾವು ಪೂರೈಸಿದ್ದೀರಿ, ಇಲ್ಲಿವರೆಗೂ ಚಂದ ಪತ್ರ. ಆದ್ರೆ ಪಂಡಿತ್ ಜಿ, ನೀವು ಸಾಮಾನ್ಯವಾಗಿ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬರೋರಲ್ಲ, ಆದ್ರೆ ನಾವು ಮಾತ್ರ ಅದೇ ಸಮಯಕ್ಕೆ ಉದ್ಘಾಟನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಕಸ್ಮಾತ್ ಆಗಿ ಒಂದು ವೇಳೆ ತಮಗೆ ಆ ಸಮಯಕ್ಕೆ ಬರೋಕೆ ಆಗದೆ ಹೋದ್ರೆ ನಾನು ಬೇರೆ ಯಾರಿಂದಲಾದರೂ ಉದ್ಘಾಟನೆ ಮಾಡಿಸ್ಬಿಡ್ತೇನೆ ಅಂತ ಬರೆದಿದ್ರು. ಇದು ಉದ್ದಟತನ ಅಲ್ವಾ? ಪ್ರಧಾನಮಂತ್ರಿ ಹೇಳಿ ನೀವು ಸಮಯಕ್ಕೆ ಬರೋರಲ್ಲ, ಬರದೆ ಹೋದ್ರೆ ಬೇರೆಯವ್ರ ಕಡೆ ಮಾಡಿಸ್ಬಿಡ್ತೀನಿ ಅಂತ ಹೇಳುವಂತದ್ದು. ಉತ್ತರ ಬಂತು ಪ್ರಧಾನಮಂತ್ರಿಗಳಿಂದ, ಸಾರಥಿ ನನಗೆ ಗೊತ್ತು ನೀವು ಸಮಯ ಪಾಲನೆಗೆ ಎಷ್ಟು ಬದ್ಧರಾಗಿದ್ದೀರಿ ಅಂತ ನನಗೆ ಗೊತ್ತಿದೆ, ನಾನು ಅರ್ಧ ತಾಸು ಮೊದಲೇ ಬರ್ತೇನೆ ಅಂತ ನೆಹರು ಬರೆದ್ರು. ಆ ದಿವಸ ಬಂತು, ಹೇಳದಂತೆ ನೆಹರು ಅರ್ಧ ತಾಸು ಮೊದಲೇ ಬಂದ್ರು. ಎಲ್ಲರೂ ಉದ್ಘಾಟನೆ ಮಾಡೋ ಸ್ಥಳಕ್ಕೆ ಹೋದ್ರು, ಆ ಫಲಕ ಇರ್ತದಲ್ಲ ಉದ್ಘಾಟನೆ ಮಾಡಬೇಕಾದ್ರೆ ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಇನ್ನೇನ್ ಪರದೆ ಎಳೆಯಬೇಕು. ಆ ತಕ್ಷಣ ನೆಹರುಗೆ ನೆನಪಾಯ್ತು, ಪಾರ್ಸಾರ್ಥಿ ನಾನು ಸರಿಯಾಗಿ ಸಮಯಕ್ಕೆ ಬರದೆ ಹೋದ್ರೆ ಇನ್ ಯಾರ ಕಡೆಯಿಂದಾನು ಉದ್ಘಾಟನೆ ಮಾಡಿಸ್ಬಿಡ್ತೀನಿ ಅಂತ ಹೆದರಿಸಿದ್ರಲ್ಲ ನನ್ನ, ಆ ವ್ಯಕ್ತಿ ಯಾರು, ನಿಮ್ ಮನಸ್ಸಲ್ಲಿ ಯಾರಿತ್ತು ವ್ಯಕ್ತಿ ಅಂತ ಕೇಳಿದ್ರಂತೆ. ಆ ಪಾರ್ಸಾರ್ಥಿ, ಹೋಗ್ಲಿ ಬಿಡಿ ಸರ್, ನೀವು ಬಂದಿದ್ದೀರಲ್ಲ, ಈಗ್ಯಾಕೆ ಅದ್ರ ಮಾತು? ಇಲ್ಲ ಇಲ್ಲ, ನನ್ನ ಕುತೂಹಲ ಇದೆ ಸರ್. ಒಂದು ವಿಷಯ ಹೇಳಬೇಕು, ಇಲ್ಲೊಬ್ಬ ಆದಿವಾಸಿ ಹೆಣ್ಮಗಳಿದ್ದಾಳೆ, ನಾವು ಈ ಅಣೆಕಟ್ಟು ಕಟ್ಟುವಾಗ ಮೊಟ್ಟ ಮೊದಲನೇ ಕಲ್ಲಿಟ್ಟಂತ ಹೆಣ್ಮಗಳಾಕೆ, ಇಷ್ಟು ವರ್ಷ ಇಲ್ಲೇ ಇದ್ದು ಕಟ್ಟಡ ಮುಗಿಯವರೆಗೂ ಆಕೆ ಇದ್ದಾಳೆ, ಆದಿವಾಸಿ ಹೆಣ್ಮಗಳು, ಆಕೆ ಕಡೆಯಿಂದ ಉದ್ಘಾಟನೆ ಮಾಡಿಸಬೇಕು ಅನ್ಕೊಂಡಿದ್ದೆ ನಾನು, ನೀವು ಬರದೆ ಹೋದ್ರೆ ಅಂತ. ತಕ್ಷಣ ನೆಹರು ಬ್ರಾಡ್ ಮೈಂಡೆಡ್ ಮ್ಯಾನ್, ಹಾಗಾದ್ರೆ ಕರೆಸಿ ತಕ್ಷಣ ಆಕೆನ ಅಂದ್ರು. ಪಾಪ ಆಕೆಯನ್ನು ಕರೆಸಿದ್ರು. ನೆಹರು ಹೇಳಿದ್ರಂತ ನಾವಿಬ್ಬರು ಸೇರಿ ಉದ್ಘಾಟನೆ ಮಾಡ್ತೀವಿ, ಇದು ನಮ್ಮ ಭಾರತ ಇತಿಹಾಸದ ಒಂದು ಕ್ಷಣ ಸ್ವಾಮಿ. ನಮ್ಮ ಮೊಟ್ಟ ಮೊದಲೇ ದಾಮೋದರ ವ್ಯಾಲಿ ಪ್ರಾಜೆಕ್ಟ್ ಅನ್ನ ಉದ್ಘಾಟನೆ ಮಾಡಿದ್ದು ಬರೀ ಪ್ರಧಾನಮಂತ್ರಿಗಳಲ್ಲ, ಪ್ರಧಾನಮಂತ್ರಿಗಳು ಮತ್ತು ಆದಿವಾಸಿ ಹೆಣ್ಮಗಳು ಇಬ್ರು ಸೇರೆ ಪರದೆ ಓಪನ್ ಮಾಡಿದ್ರು ಅಂತ ತೆಗೆದ್ರು. ಆಮೇಲೆ ನೆಹರೂರವರಿಗೆ ಗುಲಾಬಿ ಹೂಗಳ ಪ್ರೀತಿ ಅಲ್ಲ ಜಾಸ್ತಿ, ಅದಕ್ಕೆ ಪಾರಸಾರ್ಥಿಯವರು ಗುಲಾಬಿ ಒಂದು ದೊಡ್ಡ ಹಾರ ತರಿಸಿದ್ರು, ನೆಹರು ಹಾಕಿದ್ರು. ನೆಹರು ತಕ್ಷಣ ನನಗಲ್ಲ ನನಗಲ್ಲ ಈ ಹಾರ ನನಗಲ್ಲ ಅಂತ ಕೊರಳಲ್ಲಿ ಹಾಕೊಂಡು ಹಾರ ತೆಗೆದು ಆದಿವಾಸಿ ಹೆಣ್ಮಗಳ ಕೊರಳಿಗೆ ಹಾಕ್ಬಿಟ್ರು. ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ಹೋಗ್ಬಿಟ್ರು. ಮರುದಿನ ಒಂದು ತೊಂದರೆ ಕಾದಿತ್ತು ಪಾರಸಾರ್ಥಿಯವರಿಗೆ. ಪಾರಸಾರ್ಥಿಯವ್ರ ಮನೆ ಮುಂದೆ ಆದಿವಾಸಿ ಹೆಣ್ಮಗಳು ಬಂದು ಹೋ ಅಂತ ಅಳತಾ ಇದ್ರು. ಯಾಕೆ ಅಂದ್ರೆ ಆದಿವಾಸಿಗಳ ಪದ್ಧತಿಯ ಪ್ರಕಾರ ಯಾವುದೋ ಒಬ್ಬ ಮದುವೆಯಾದ ಮಹಿಳೆಗೆ ಇನ್ನೊಬ್ಬ ಬೇರೆದವನು ಹಾರ ಹಾಕಿದ್ರೆ ಮೊದಲಿನ ಮದುವೆ ರದ್ದಾದಂತೆ ಎರಡನೇದವನೇ ಗಂಡ ಅಂತ ಹೇಳೋಕ್ಕಾಗತ್ತಾ? ನೆಹರು ಮದುವೆ ಆಗು ಅಂತ ಹೇಳೋಕ್ಕಾಗತ್ತಾ? ಆ ಪರಿಸ್ಥಿತಿ ಹೇಗೆ ಬಂತು? ಮೊದಲೇ ಗಂಡ ಬಿಟ್ಬಿಟ್ಟು ಆಕೆನ. ಪಾರಸಾರ್ಥಿ ಬಹಳ ದುಃಖ ಆಯ್ತು. ಅವ್ರು ಏನ್ ಮಾಡಿದ್ರು ಗೊತ್ತಾ? ಆಕೆ ಜೀವನಕ್ಕೆ ತೊಂದರೆ ಆಗ್ಲಾರದ ಹಾಗೆ ಆಕೆಗೆ ಅಲ್ಲಿ ಮನೆ ಕಟ್ಟಿಸ್ಕೊಟ್ಟು ಆಕೆ ಬದುಕಿರೋವರೆಗೂ ಪಿಂಚಣಿ ಬರೋ ಹಾಗೆ ನೋಡಿಕೊಂಡು ಕಾಪಾಡ್ಕೊಂಡ್ರಂತೆ. ಪಾರಸಾರ್ಥಿ ನನಗೆ ಯಾವಾಗ್ಲೂ ಹೇಳೋರು, ನಾವು ಒಳ್ಳೆ ಮನಸ್ಸಿಂದ ಮಾಡಿದ ಕೆಲಸ ಕೂಡ ಮತ್ತೊಬ್ಬರಿಗೆ ತೊಂದರೆ ಮಾಡಬಹುದು. ಯಾವುದೇ ಕೆಲಸ ನಮಗೆ ಸರಿ ಅನ್ನಿಸಿದಾಗ ಮೊದಲು ಇದರಿಂದ ಯಾರಿಗೂ ತೊಂದರೆ ಆಗೋದಿಲ್ವಾ ಅಂತ ವಿಚಾರ ಮಾಡಿ ಮಾಡೋದು ಒಳ್ಳೇದು. ನಾನೇನು ಉತ್ಸಾಹದಿಂದ ಒಳ್ಳೆ ಕೆಲಸ ಅಂತ ಮಾಡಿಬಿಡ್ತೇನೆ, ಅದರಿಂದ ಯಾರಿಗೆ ಎಲ್ಲಿ ತೊಂದರೆ ಆಗ್ತದೆ ಅನ್ನೋದನ್ನ ಗಮನದಲ್ಲಿಟ್ಟರೆ ಇನ್ನೂ ಒಳ್ಳೇದು ಅಂತ ಅನ್ಸುತ್ತೆ. ಪಾರಸಾರ್ಥಿಯವರು ಹೇಳಿದಂತ ಮಾತು ನಾನು ಎಂದೂ ಮರೆಯೋಕೆ ಸಾಧ್ಯ ಇಲ್ಲ. ಉತ್ಸಾಹದ ಕೆಲಸದ ಭರದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ. ಈಗ ಭಕ್ತಿಗೀತೆಗಳು. ಮೊದಲಿಗೆ ವೃಂದಗಾನದಲ್ಲಿ ಕೇಳಿ ಅಲ್ಲಮ್ಮ ಪ್ರಭುಗಳ ವಚನ. ಸಾರೇ ಚಲ್ಲಿದ ಮುಕುತಿ ಗುರು ತೋರಿಸದಲ್ಲದೆ.

ಕೇಳುಗರೆ, ಇದುವರೆಗೆ ಭಕ್ತಿಗೀತೆಗಳನ್ನು ಆಲಿಸಿದಿರಿ ಆಕಾಶವಾಣಿ ಕಾರವಾರ. ಈಗ ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.

0: ಇದು ಆಕಾಶವಾಣಿ. ಈಗ ಚಿಂತನ, ಜಗದೀಶ್ ಬಿ ಎಂ ಅವರಿಂದ.
1: ಶ್ರುತಿ, ಲಯ, ತಾಳಗಳ ನಿಯಮಕ್ಕೆ ಅನುಗುಣವಾಗಿ ಸ್ವರಗಳನ್ನು ಜೋಡಿಸಿ ಮನಸ್ಸಿಗೆ ಆನಂದ ನೀಡುವ ಭಾವನೆ ವ್ಯಕ್ತಪಡಿಸುವ ಕಲೆಯೇ ಸಂಗೀತ. ನಮ್ಮ ದೇಶದಲ್ಲಿ ಸಂಗೀತಕ್ಕೆ ಸಹಸ್ರಮಾನ ವರ್ಷಗಳ ಇತಿಹಾಸವಿದೆ. ಮಾನವರ ಸಾಮಾಜಿಕ ಧಾರ್ಮಿಕ ಜೀವನದ ಅವಿಭಾಜ್ಯ ಅಂಗ ಇದಾಗಿದೆ. ಸಪ್ತಸ್ವರಗಳು, ರಾಗಗಳು, ತಾಳಗಳು ಸಂಗೀತದ ಶಾಸ್ತ್ರಗಳಾಗಿವೆ. ಇನ್ನು ಕೀರ್ತನೆ, ವರ್ಣಗಳು ಸಂಗೀತದ ಕೃತಿಗಳು ಎಂದು ಕರೆಯಲಾಗಿದೆ. ರಾಗ, ಆಲಾಪನೆ, ನೆರವಲ್, ಕಲ್ಪನಾ ಸ್ವರ, ತಾನ, ರಾಗತಾನ, ಪಲ್ಲವಿಯನ್ನು ಮನೋಧರ್ಮ ಸಂಗೀತ ಎಂದು ಹೇಳಲಾಗುತ್ತದೆ. ಸಂಗೀತ ಮಾನವನ ಮಾನಸಿಕ ಭಾವನಾತ್ಮಕ ಬೆಳವಣಿಗೆಯ ಅಡಿಗಲ್ಲಾಗಿದೆ. ಏಕಾಗ್ರತೆ ಬೆಳೆಯಲು, ಮನಸ್ಸಿಗೆ ನೆಮ್ಮದಿ ಹಾಗೂ ಆನಂದ ಉಂಟು ಮಾಡುವ ದಿವ್ಯ ಔಷಧಿಯಾಗಿ ಸಂಗೀತ ಮಹತ್ವಕ್ಕೆ ಬರುತ್ತದೆ. ಅಷ್ಟೇ ಅಲ್ಲದೆ ಹೃದಯದ ಬಡಿತವನ್ನು ಸ್ಥಿರಗೊಳಿಸಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಂಗೀತ ಸಹಾಯಕಾರಿ ಎಂದು ದೃಢಪಡಿಸಲಾಗಿದೆ. ಸಂಗೀತ ಪಾರಂಪರಿಕ ಇತಿಹಾಸ ಸಂಪ್ರದಾಯವನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಕೊಂಡೊಯ್ಯುವ ಕಾರ್ಯದಲ್ಲಿ ಹಾಗೂ ನಮ್ಮ

0: ಸಾಮಾಜಿಕ ವ್ಯವಸ್ಥೆ ಸದೃಢವಾಗುವಲ್ಲಿ ನೆರವಾಗುತ್ತದೆ. ನಮ್ಮ ಸುತ್ತಲಿನ ಪರಿಸರವನ್ನು ನಾವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ಸಂಗೀತ ಪ್ರಕೃತಿಯ ಪ್ರತಿ ಕಣದಲ್ಲೂ ತುಂಬಿರುವುದು ನಮ್ಮ ಅರಿವಿಗೆ ಬರೆದಿರಲಾರದು. ಹರಿವ ನದಿಗಳು, ಭೋರ್ಗರೆವ ಜಲಪಾತಗಳು, ಬೀಸುವ ಗಾಳಿಯ ಶಬ್ದ, ಸಾಗರದ ಅಲೆಗಳ ಶಬ್ದ, ಇಳೆಗೆ ತಾಳಬದ್ಧವಾಗಿ ಬೀಳುವ ಮಳೆಹನಿಗಳಲ್ಲಿ ಸಂಗೀತ ಅಡಗಿದೆ. ಈ ಕಾರಣಕ್ಕಾಗಿಯೇ ಹೇಳುವುದು, ಕೇಳುವ ಕಿವಿ, ನೋಡುವ ಕಣ್ಣಿದ್ದರೆ ಎಲ್ಲೆಲ್ಲೂ ಸಂಗೀತವೇ. ನಮ್ಮ ದೇಶದಲ್ಲಿ ಸಂಗೀತ ಎರಡು ಮುಖ್ಯ ಪ್ರಕಾರಗಳನ್ನು ಹೊಂದಿದೆ. ಅವು ಯಾವುವೆಂದರೆ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಎಂಬುವಾಗಿವೆ. ಸಂಗೀತ ನಮ್ಮ ದೇಶದ ಪ್ರಾಚೀನ ಶಿಲಾಯುಗದಲ್ಲೂ ಕೂಡ ಇತ್ತು ಎಂಬುದಕ್ಕೆ ಆ ಸಮಯದಲ್ಲಿ ನಮಗೆ ದೊರೆತಿರುವ ವಾದ್ಯಗಳು ಹಾಗೂ ಇತರೆ ಸಾಧನಗಳಿಂದ ಪುಷ್ಟಿ ನೀಡುತ್ತದೆ. ವೇದಗಳ ಕಾಲದಿಂದ ಜೀವನದ ಅವಿಭಾಜ್ಯ ಅಂಗವಾಗಿ ಸಂಗೀತ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಎಲ್ಲಿ ಮಾತುಗಳು ಕೊನೆಗೊಳ್ಳುತ್ತವೆಯೋ ಅಲ್ಲಿ ಸಂಗೀತದ ಆರಂಭ ಆಗುತ್ತದೆ ಎಂಬ ಮಾತು ಜನಜನಿತವಾಗಿದೆ. ಸಂಗೀತದ ಒಂದು ಕ್ಷಣ ಸೃಷ್ಟಿಸಲು ವರ್ಷಗಳ ಮೌನ ಬೇಕಾಗುತ್ತದೆ ಎಂದು ನಾಡಿನ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ರವರು ಅಭಿಪ್ರಾಯಪಟ್ಟಿದ್ದಾರೆ. ಸಾರ್ವತ್ರಿಕ ಭಾಷೆಯಾದ ಸಂಗೀತ ದೈವಿಕ ಅನುಭೂತಿಯಾಗಿದೆ. ಸಂಗೀತಾಸಕ್ತರನ್ನು ಭಾವಪರವಶರಾಗಿಸುವ, ಹರ್ಷ ಪುಲಕಿತರನ್ನಾಗಿಸುವ, ಭಕ್ತಿಯ ಭಾವೋತ್ಕಟತೆಯನ್ನು ಅನುಭವಿಸುವಂತಹ ಶಕ್ತಿ ಸಂಗೀತಕ್ಕೆ ಇದೆ. ಬ್ರಹ್ಮಾಂಡ ಮೌನ ಸೃಷ್ಟಿಸುವ ಮತ್ತು ಆ ಒಂದು ಅನುಭವವನ್ನು ಅನುಭವಿಸುವ ಅದ್ಭುತ ಶಕ್ತಿ ಸಂಗೀತಕ್ಕೆ ಮಾತ್ರ ಇದೆ. ಮನದ ಮಾತಾದ ಭಾವನೆಗಳ ಅಭಿವ್ಯಕ್ತಿಯಾದ ಸಂಗೀತಕ್ಕೆ ನಾಡಿನ ಅನೇಕ ಖ್ಯಾತನಾಮರು ತಮ್ಮದೇ ಆದ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿವಪುತ್ರಪ್ಪ ಕಾಂಕೊಳಿ ಮಠ ಅಂದರೆ ಕುಮಾರ ಗಂಧರ್ವರು, ಸಾಯಿ ಗಂಧರ್ವರು, ಪಂಡಿತ ಭೀಮಸೇನ್ ಜೋಶಿಯವರು, ಶ್ರೀಮತಿ ಗಂಗೂಬಾಯಿ ಹಾನಗಲ್ರವರು, ಪಂಚಾಕ್ಷರ ಸ್ವಾಮಿ ಗವಾಯಿಗಳವರು, ಡಾಕ್ಟರ್ ಬಸವರಾಜ ರಾಜಗುರುಗಳವರು, ಪಂಡಿತ ಪುಟ್ಟರಾಜ ಗವಾಯಿಗಳವರು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇವರೆಲ್ಲರ ಕೊಡುಗೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅಗಣಿತವಾಗಿದೆ, ಅಪರಿಮಿತವಾಗಿದೆ. ಉಭಯ ಗಾನ ವಿಶಾರದ ಪಂಡಿತ ಪಂಚಾಕ್ಷರ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳ ಸಂಗೀತ ಸೇವೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯವಾದುದು. ಶಿಲ್ಪಕಲೆ ಕಲ್ಲುಗಳಲ್ಲಿ ಸಂಗೀತ ಹೊರಹೊಮ್ಮಿಸಿದ ಖ್ಯಾತರ ನಾಡು ನಮ್ಮ ಕನ್ನಡ ನಾಡು. ಹೀಗೆ ಸಂಗೀತದ ಬಗ್ಗೆ ಹೇಳ ಹೊರಟಾಗ ಪದಗಳು ಸಾಕಾಗುವುದಿಲ್ಲ. ಕೇವಲ ನಮ್ಮ ಭಾವನೆಯನ್ನು ಕೆಲ ನುಡಿಗಳಲ್ಲಿ ನಾವು ವ್ಯಕ್ತಪಡಿಸಬಹುದೇ ವಿನಃ ಸಂಗೀತಕ್ಕೆ ಅದರದೇ ಆದ ಶಕ್ತಿ ಇದೆ. ಇದನ್ನು ಆಲಿಸುವ ಕಿವಿ ಇರಬೇಕು, ನೋಡುವ ಕಣ್ಣಿರಬೇಕು, ಆಗ ಜೀವನ ಪಾವನವಾಗುತ್ತದೆ ಅಲ್ಲವೇ?
1: ಇದುವರೆಗೆ ಜಗದೀಶ್ ಬಿ ಎಂ ಅವರಿಂದ ಚಿಂತನ ಕೇಳಿದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ
2: ಆಕಾಶವಾಣಿ ಕಾರವಾರ ರೈತರಿಗೆ ಸಲಹೆಗಳು.
3: ವಿಶ್ವದಲ್ಲಿ ಬಳಸುವ ಮುಖ್ಯ ಪೇಯಗಳಲ್ಲಿ ಕೋಕೋ ಮೂರನೇ ಸ್ಥಾನವನ್ನು ಹೊಂದಿದೆ. ಇದರಲ್ಲಿ ಶೇಕಡ 37% ಕೊಬ್ಬು ಮತ್ತು ಶೇಕಡ 7% ಸಸಾರಜನಕ ಇರುತ್ತೆ. ಚಾಕ್ಲೇಟ್, ಕೇಕ್, ಐಸ್ ಕ್ರೀಂ, ಬಿಸ್ಕಿಟ್, ಸಿಹಿ ತಿಂಡಿಗಳಲ್ಲಿ ಇದನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ನಮ್ಮ ದೇಶದ ದಕ್ಷಿಣ ಭಾರತದಲ್ಲಿ ಈ ಬೆಳೆಯನ್ನು ತೆಂಗು ಮತ್ತು ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಬೇಸಾಯ ಮಾಡಲಾಗ್ತಿದೆ. ಮತ್ತು ನಮ್ಮ ರಾಜ್ಯವು ದೇಶದ ಉತ್ಪಾದನೆಯಲ್ಲಿ 3ನೇ ಸ್ಥಾನವನ್ನು ಕೂಡ ಹೊಂದಿದೆ. ಈ ಕೋಕೋ ಬೆಳೆಯನ್ನು ಬೆಳೆಯಲು ಹೆಚ್ಚು ಸಾವಯವಯುಕ್ತ ಕಾಡು ಮಣ್ಣು ಹಾಗೂ ಆಳವಾದ ನೀರು ಬಸಿದು ಹೋಗುವಂತಹ ಜೇಡಿಗೂಡು ಮತ್ತು ಮರಳುಗೂಡು ಮಣ್ಣು ಅತ್ಯಂತ ಸೂಕ್ತ. ಕೋಕೋ ಬೆಳೆ ಸಾಮಾನ್ಯವಾಗಿ ಹೆಚ್ಚು ತೇವಾಂಶ ಮತ್ತು ನೆರಳನ್ನು ಬಯಸುತ್ತೆ. ಈ ಬೆಳೆ ಬಿರುಗಾಳಿ, ಕ್ಷಾಮ ಅಥವಾ ಉಷ್ಣಾಂಶದಲ್ಲಿ ಏರುಪೇರು ಆಗುವುದನ್ನು ತಡೆಯೋದಿಲ್ಲ. ಇದಕ್ಕೆ ನೆರಳಲ್ಲದೆ ವರ್ಷವೆಲ್ಲ ಸಮನಾಗಿ ಬೀಳುವ ಕನಿಷ್ಠ 1000 ರಿಂದ 1600 mm ಮಳೆ ಅತ್ಯವಶ್ಯಕ. 30°C ಹೆಚ್ಚು ಉಷ್ಣತೆ ಈ ಕೋಕೋ ಬೆಳೆಗೆ ಸೂಕ್ತವಲ್ಲ. ಸಮುದ್ರ ಮಟ್ಟದಿಂದ 1000 m ಎತ್ತರದ ಪ್ರದೇಶಗಳು ಈ ಬೆಳೆಗೆ ಸೂಕ್ತವಾದಂತಹ ಪ್ರದೇಶ. ಕೋಕೋ ಬೆಳೆಗೆ ಭಾಗಶಃ ನೆರಳು ಅವಶ್ಯಕವಾಗಿರೋದ್ರಿಂದ ಸಾಮಾನ್ಯವಾಗಿ ಕೋಕೋವನ್ನು ಕರಾವಳಿ ಮತ್ತು ಘಟ್ಟ ಪ್ರದೇಶಗಳ ತೆಂಗು ಮತ್ತು ಅಡಿಕೆ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯಲಾಗುತ್ತೆ. ಈ ಕೋಕೋ ಬೆಳೆಯನ್ನು ನಾಟಿ ಮಾಡಲು ಜೂನ್

0: ಜುಲೈ ತಿಂಗಳುಗಳು ಸೂಕ್ತ. ಈ ಕೊಕ್ಕು ಬೆಳೆಯಲ್ಲಿ ಹಲವಾರು ತಳಿಗಳಿವೆ. ಫಾರೆಸ್ಟೆರೋ, ಕ್ರೆಯೆಲ್ಲೋ ಮುಂತಾದ ತಳಿಗಳಿವೆ. ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ವಿಟ್ಲ ಇವರು ಕೃಷಿಗೆ ಶಿಫಾರಸು ಮಾಡಿರುವಂತಹ ಕೋಕೋ ತಳಿಗಳು NC 23, NC 29, NC 39 ಮತ್ತು NC 49 ಹಾಗೂ ಇತ್ತೀಚೆಗೆ ಶಿಫಾರಸು ಮಾಡಿರುವಂತಹ ಸಂಕರಣಾ ತಳಿಗಳಾದ VTLCH 1, VTLCH 3, VTLCH 4 ಮತ್ತು Clone 45/53. ಈ ಕೋಕೋ ತಳಿಗಳನ್ನು ಕರಾವಳಿ ಪ್ರದೇಶಗಳಲ್ಲಿ ಕೃಷಿ ಮಾಡಬಹುದು. ಉತ್ತಮ ಪರಾಗಸ್ಪರ್ಶ ಮತ್ತು ಕಾಯಿ ಕಟ್ಟುವಿಕೆಗಾಗಿ ಈ ಸಂಕರಣ ತಳಿಗಳನ್ನು ಕೃಷಿ ಮಾಡುವಾಗ 2-3 ತಳಿಗಳನ್ನು ಮಿಶ್ರಣ ಮಾಡಿ ಬೆಳೆಯೋದು ಸೂಕ್ತ. ಈ ಕೋಕೋ ಬೆಳೆಯ ಸಸ್ಯಾಭಿವೃದ್ಧಿಗಾಗಿ ವಿಶೇಷ ಗುಣಗಳುಳ್ಳ ತಾಯಿ ಮರಗಳಿಂದ ಬೀಜದ ಕಾಯಿಗಳನ್ನು ಸಂಗ್ರಹಿಸಬೇಕು. ಮಧ್ಯಮದಿಂದ ದೊಡ್ಡ ಗಾತ್ರದ ನುಣುಪಾದ ಮೇಲ್ಮೈ ಇರುವ ಮತ್ತು ಕಡಿಮೆ ಆಳದ ನಳ್ಳುಗಳಿರುವಂತಹ ಮತ್ತು ವರ್ಷಕ್ಕೆ ಕನಿಷ್ಠ 70-100 ಕಾಯಿಗಳನ್ನು ಕೊಡುವಂತಹ ಫಾರೆಸ್ಟ್ರೋ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತ. ಸರಾಸರಿ 35 ಬೀಜಗಳಿಗಿಂತ ಅಧಿಕ ಬೀಜಗಳನ್ನು ಹೊಂದಿದ ಕೋಕೋ ಕಾಯಿಯಾಗಿರಬೇಕು. ಒಣ ಬೀಜದ ತೂಕ 1 ಗ್ರಾಮ್ಗಿಂತ ಅಧಿಕವಿರಬೇಕು. ಸಾಮಾನ್ಯ 12 ಕಾಯಿಗಳಿಂದ 1 ಕಿಲೋಗ್ರಾಂನಷ್ಟು ಬೀಜ ಸಿಗುವಂತಿರಬೇಕು. ಮತ್ತು ಕೋಕೋ ಕಾಯಿಯ ತೊಗಟೆ ತೆಳುವಾಗಿರಬೇಕು. ಹೀಗೆ ಆಯ್ಕೆ ಮಾಡಿದಂತಹ ಕೋಕೋ ಬೆಳೆಯ ತಾಯಿ ಮರಗಳಿಂದ ಕಾಯಿಗಳನ್ನು ಡಿಸೆಂಬರ್ ಮತ್ತು ಫೆಬ್ರವರಿ ತಿಂಗಳುಗಳ ನಡುವೆ ಕೊಯ್ಲನ್ನು ಮಾಡಬೇಕು. ಬೀಜ ಮೊಳೆಯುವ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಕೊಯ್ಲು ಮಾಡಿದ 2 ವಾರದೊಳಗೆ ಬಿತ್ತನೆಯನ್ನು ಮಾಡಬೇಕು. ಇನ್ನು ಈ ಕೋಕೋ ಬೆಳೆಯ ಸಸಿ ಮಡಿಯನ್ನು ತಯಾರು ಮಾಡೋದು ಹೀಗೆ. ಅನುಕೂಲಕ್ಕೆ ತಕ್ಕಂತೆ ಉದ್ದ 90 ಸೆಂಟಿಮೀಟರ್ ಅಗಲ ಮತ್ತು 15 ಸೆಂಟಿಮೀಟರ್ ಎತ್ತರದ ಸಸಿ ಮಡಿಗಳನ್ನು ಸಿದ್ಧಗೊಳಿಸಬೇಕು. ಇವುಗಳಲ್ಲಿ 7.5 ಸೆಂಟಿಮೀಟರ್ ಸಾಲುಗಳಲ್ಲಿ 7.5 ಸೆಂಟಿಮೀಟರ್ ಗೊಂದರಂತೆ ಬೀಜಗಳನ್ನು ಬಿತ್ತನೆ ಮಾಡಬೇಕು. ಈ ಕೋಕೋ ಬೀಜದ ಮೇಲಿರುವ ಲೋಳೆ ಪದಾರ್ಥವನ್ನು ತೆಗೆಯಲು ಬಿತ್ತನೆಗೆ ಮೊದಲು ಬೀಜಗಳನ್ನು ಒಣ ಮಣ್ಣಿನಿಂದ ಉಜ್ಜಬೇಕು. ಬಿತ್ತನೆ ಮಾಡುವಾಗ ತೊಟ್ಟಿನ ಭಾಗ ಮೇಲ್ಮುಖವಾಗಿ ಬಿತ್ತನೆಯನ್ನು ಮಾಡಬೇಕು. ಸಸಿಗಳು 2 ವಾರ ಬೆಳವಣಿಗೆ ಹೊಂದಿದ ನಂತರ ಅವುಗಳನ್ನು 18 ಸೆಂಟಿಮೀಟರ್ ಅಳತೆಯ ಫಾಲಿತಿನ್ ಚೀಲಗಳಲ್ಲಿ 90%ರಷ್ಟು ನೆರಳಿರುವ ಪ್ರದೇಶಗಳಲ್ಲಿ ಇಟ್ಟು ಪ್ರತಿದಿನ ನೀರನ್ನು ಹಾಯಿಸ್ತಾ ಇರಬೇಕು. ಬಿತ್ತನೆ ಮಾಡಿದ 6 ತಿಂಗಳುಗಳಲ್ಲಿ ಸಸಿಗಳು ಮರುನಾಟಿ ಮಾಡಲು ಸಿದ್ಧವಾಗುತ್ತವೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಶ್ರೀಪಾದರಾಯರ ಒಂದು ಕೃತಿ, ಹಾಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್. ಉತ್ತಮರ ಸಂಗವನೆಗಿತ್ತು ಸಲಹು.

ಮುಸುರೆ ತೊಳೆಯಬೇಕು, ಈ ಮನಸ್ಸಿನ ಮುಸುರೆ ತೊಳೆಯಬೇಕು. ಪುರಂದರದಾಸರ ಕೃತಿ, ಹಾಡಿದ್ದಾರೆ ರೇಣುಕಾ ನಾಕೋಡ್.

ಜಪವ ಮಾಡಿದರೇನು, ತಪವ ಮಾಡಿದರೇನು? ಕನಕದಾಸರ ಕೃತಿ. ಹಾಡಿದರೆ ಶ್ರೀಪಾದ ಹೆಗಡೆ ಹಾಗೂ ಸದಾಶಿವ್ ಪಾಟೀಲ್.

0: ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ಆಕಾಶವಾಣಿ ಕಾರವಾರ, ಸಮಯ 7:02 ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: 5 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
5: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করবেন।

0: बदलती धारा।
1: अथ मराठी भाषा न्यूज ऑन AIR ऐप मध्ये उपलब्ध आहे।
2: और बिहार के सभी भाषा के कार्यक्रम को सुनो।
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
4: रागम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
5: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ನೀರು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ಧತಿ ಉತ್ತಮ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಬರಡು ಭೂಮಿ ಸರ್ಕಾರಿ ಜಮೀನು ಇರುವ ಕಡೆ ಎರಡನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ, ಬಿಜೆಪಿ ಆರೋಪ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ, ಐತಿಹಾಸಿಕ ಚಂದ್ರಯಾನ 3ರ ಸ್ಮರಣೆ. ವಾರ್ತೆಗಳ ವಿವರ: ರಾಜ್ಯದಲ್ಲಿ ನೀರಿನ ಲಭ್ಯತೆ ಕಡಿಮೆಯಾಗುತ್ತಿರುವ ಹಿನ್ನೆಲೆ ನೀರನ್ನು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ದತಿಗೆ ಒತ್ತು ನೀಡಬೇಕಾಗಿದೆ ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನ ಕೃಷಿ ಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯ ರೈತರು ಒಂದೇ ಪ್ರದೇಶದಲ್ಲಿ ಒಟ್ಟಾಗಿ ಒಂದೇ ಬೆಳೆ ಬೆಳೆಯುವ ಮೂಲಕ ಉತ್ಪಾದನೆ, ಮಾರುಕಟ್ಟೆ, ಸಂಗ್ರಹಣೆ ಮತ್ತು ಮಾರಾಟದಲ್ಲಿ ಹೆಚ್ಚಿನ ಲಾಭ ಪಡೆಯಲು ಸಾಧ್ಯ. ಈ ಕುರಿತು ರೈತರ ಮನವೊಲಿಸಿ ಅವರಿಗೆ ಅಗತ್ಯ ಮಾರ್ಗದರ್ಶನ ನೀಡಬೇಕು ಎಂದರು. ನೀರಿನ ಬಳಕೆಯನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವುದು, ಕಡಿಮೆ ನೀರಿನಲ್ಲಿ ಹೆಚ್ಚು ಇಳುವರಿ ಪಡೆಯುವ ಬೆಳೆಗಳನ್ನು ಉತ್ತೇಜಿಸುವುದು ಹಾಗೂ ರೈತರಿಗೆ ಪರ್ಯಾಯ ಬೆಳೆ ಪದ್ದತಿಗಳ ಬಗ್ಗೆ ಮಾಹಿತಿ ನೀಡುವುದು ಅಗತ್ಯ

0: ಎಂದು ಅವರು ಪ್ರತಿಪಾದಿಸಿದರು. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ಯೋಜನೆಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇರಬೇಕು. ರೈತರ ಅಗತ್ಯಕ್ಕೆ ಅನುಗುಣವಾಗಿ ವಿನೂತನ ಯೋಜನೆಗಳನ್ನು ರೂಪಿಸಿ ಅವರನ್ನು ತಲುಪಬೇಕು. ಹೊಸ ತಂತ್ರಜ್ಞಾನ ಮತ್ತು ಬದಲಾಗುತ್ತಿರುವ ಕೃಷಿ ಪದ್ದತಿಗಳನ್ನು ಗಮನದಲ್ಲಿಟ್ಟುಕೊಂಡು ಈಗಿನಿಂದಲೇ ಯೋಜನೆ ರೂಪಿಸಬೇಕಾಗಿದೆ ಎಂದು ಅವರು ಹೇಳಿದರು. ರಾಜ್ಯದ ವಿವಿಧ ಭಾಗಗಳಲ್ಲಿ ಬರಡು ಭೂಮಿ, ಸರ್ಕಾರಿ ಜಮೀನು ಇರುವ ಕಡೆ ಎರಡನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಫಲವತ್ತಾದ ಭೂಪ್ರದೇಶದಲ್ಲಿ ನಗರಗಳನ್ನು ನಿರ್ಮಿಸುವುದು ಸರಿಯಲ್ಲ, ಇದರಿಂದ ರೈತರಿಗೆ ತೊಂದರೆಯಾಗಲಿದೆ, ಇದನ್ನು ರಾಜ್ಯ ಸರ್ಕಾರ ಮನಗಾಣಬೇಕು ಎಂದರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ದಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನಸಭೆಯಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಒಪ್ಪಿಕೊಂಡಿದ್ದರು. ಆನಂತರ ಸಂಬಂಧಿಸಿದ ಸಚಿವರ ರಾಜೀನಾಮೆ ಪಡೆಯಲಾಗಿತ್ತು. ಈಗ ಮತ್ತೆ ಅವರನ್ನು ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ. ಸಚಿವ ಸ್ಥಾನ ಉಳಿಸಿಕೊಳ್ಳಲು ಜಾತಿಯ ಹೆಸರು ಮುನ್ನೆಲೆಗೆ ತರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪಕ್ಕೆ ಅನುಗುಣವಾಗಿ ತಂತ್ರಜ್ಞಾನ ಮತ್ತು ಆಧುನಿಕ ಸೌಲಭ್ಯಗಳ ಮೂಲಕ ಅಂಚೆ ಸೇವೆಗಳನ್ನು ಕೇಂದ್ರ ಸಂವಹನ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ನೇತೃತ್ವದಲ್ಲಿ ಮತ್ತಷ್ಟು ಬಲಪಡಿಸಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡದ ವಿದ್ಯಾಗಿರಿಯಲ್ಲಿ ನವೀಕೃತಗೊಂಡ ಅತ್ಯಾಧುನಿಕ ಎನ್ಜೆನ್ ಅಂಚೆ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಎನ್ಜೆನ್ ಪೋಸ್ಟ್ ಆಫೀಸ್ ಮುಂದಿನ ಪೀಳಿಗೆಗಾಗಿರುವ ಅತ್ಯಾಧುನಿಕ ಪೋಸ್ಟ್ ಆಫೀಸ್ ಆಗಿದ್ದು, ಮುಖ್ಯವಾಗಿ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜು ಆವರಣಗಳಲ್ಲಿ ಯುವ ಪೀಳಿಗೆಗೆ ಅನುಕೂಲವಾಗುವಂತೆ ಆರಂಭಿಸಿರುವ ಒಂದು ಆಧುನಿಕ ಮತ್ತು ಡಿಜಿಟಲ್ ಸ್ನೇಹಿ ಅಂಚೆ ಕಚೇರಿಯಾಗಿದೆ ಎಂದರು. ಆಧುನಿಕ ಸೌಲಭ್ಯಗಳು ಮತ್ತು ಗ್ರಾಹಕ ಸ್ನೇಹಿ ಸೇವೆಗಳನ್ನು ಒಳಗೊಂಡಿರುವ ಈ ಕಚೇರಿಯು ಸಾರ್ವಜನಿಕರಿಗೆ ಮತ್ತಷ್ಟು ವೇಗದ ಸುಲಭ ಅಂಚೆ ಸೇವೆಗಳನ್ನು ಒದಗಿಸಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ನುಡಿದರು. ರಾಜ್ಯದಲ್ಲಿ ಉಂಟಾಗಿರುವ ಮಳೆಯ ಅಭಾವ ಹಾಗೂ ಬರ ಪರಿಸ್ಥಿತಿಯನ್ನು ಎದುರಿಸಲು ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, 60 ದಿನಗಳ ಅವಧಿಯಲ್ಲಿ 200 ಗಂಟೆಗಳ ಕಾಲ ವಿಮಾನಗಳ ಮೂಲಕ ಮೋಡ ಬಿತ್ತನೆ ನಡೆಸಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ವಿಷಯ ಹಂಚಿಕೊಂಡಿರುವ ಅವರು, ಮಳೆಯ ಕೊರತೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ರೈತ ಬಾಂಧವರಿಗೆ ನೆರವಾಗಲು, ಕುಡಿಯುವ ನೀರಿನ ಅಭಾವ ನೀಗಿಸಲು ಹಾಗೂ ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಿಸಲು ಈ ತಂತ್ರಜ್ಞಾನ ಆಧಾರಿತ ಕಾರ್ಯಾಚರಣೆ ಪೂರಕವಾಗಲಿದೆ. ರೈತರ ಹಿತರಕ್ಷಣೆ ಮತ್ತು ಬರ ನಿರ್ವಹಣೆಗೆ ತಮ್ಮ ಸರ್ಕಾರ ಸದಾ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಕೈಗಾರಿಕಾ ಪ್ರದೇಶಗಳಲ್ಲಿನ ಕೈಗಾರಿಕೆಗಳ ಸಾಂಸ್ಥಿಕ ಹೊಣೆಗಾರಿಕೆ ನಿಧಿ ಸಿಎಸ್ಆರ್ ಅಡಿ ಅನುದಾನ ಪಡೆದು ಗ್ರಾಮೀಣ ಭಾಗದ ಯುವಜನರಿಗೆ ಕೌಶಲ್ಯ ತರಬೇತಿ ನೀಡಿ ಅವರನ್ನು ಉದ್ಯೋಗಕ್ಕೆ ಅರ್ಹರನ್ನಾಗಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಚಿಂತಾಮಣಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ, ಜಿಲ್ಲೆಗಳಲ್ಲಿರುವ ಅರಿವು ಕೇಂದ್ರಗಳಿಗೆ ಅಗತ್ಯವಿರುವ ಕಂಪ್ಯೂಟರ್ಗಳನ್ನು ಒದಗಿಸಿ ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ಯುವಜನರ ಹೆಚ್ಚಿನ ಕಲಿಕೆ ಮತ್ತು ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಬೇಕು. ಇಂದಿನ ಮಕ್ಕಳಲ್ಲಿ ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸಬೇಕು. ಅರಿವು ಕೇಂದ್ರಗಳಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಕಲಿಸಿದರೆ ಯುವಜನರ ಉದ್ಯೋಗಾವಕಾಶಗಳು ದ್ವಿಗುಣಗೊಳ್ಳುತ್ತವೆ ಎಂದು ಹೇಳಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ವ್ಯವಸ್ಥಿತವಾಗಿ ಮುಂದಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ತೋಟಗಾರಿಕೆ ಇಲಾಖೆಯ ಸರ್ಕಾರಿ ಉದ್ಯಾನಗಳ ರಕ್ಷಣೆ ಕಾಯ್ದೆ 1975ಕ್ಕೆ ತಿದ್ದುಪಡಿ ತರಲು ಸಚಿವ ಸಂಪುಟ ಅನುಮೋದನೆ ನೀಡಿದ್ದು, ಪ್ರಸಕ್ತ ಅಧಿವೇಶನದಲ್ಲೇ ಮಸೂದೆ ತರಲು ಸರ್ಕಾರ ಸಿದ್ಧತೆ ನಡೆಸಿದೆ. ರಾಜ್ಯದಲ್ಲಿರುವ ಉದ್ಯಾನಗಳ ಒಟ್ಟು

0: ವಿಸ್ತೀರ್ಣದ ಶೇಕಡ 5%ರಷ್ಟನ್ನು ಮಾರಾಟ, ವಿನಿಮಯ, ಉಡುಗೊರೆ ಅಥವಾ ಅಡಮಾನ ಇಡಲು ಅವಕಾಶ ಕಲ್ಪಿಸುವ ಪ್ರಸ್ತಾವನೆ ತಿದ್ದುಪಡಿ ಮಸೂದೆಯಲ್ಲಿದೆ ಎಂದು ವಿಜಯೇಂದ್ರ ಹೇಳಿದ್ದಾರೆ. ಪರಿಸರ ಸಂರಕ್ಷಣೆ, ನಾಗರಿಕರ ಆರೋಗ್ಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಾಗಿ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ಸರ್ಕಾರ ವ್ಯವಸ್ಥಿತವಾಗಿ ಮುಂದಾಗಿದೆ ಎಂದು ಅವರು ಟೀಕಿಸಿದ್ದಾರೆ. ಈ ಹಿಂದೆ ಕೆರೆಗಳ ಬಫರ್ ವಲಯವನ್ನು ಕಡಿಮೆ ಮಾಡುವ ಮೂಲಕ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗಳಿಗೆ ಅನುಕೂಲ ಮಾಡಿಕೊಡಲಾಗಿತ್ತು. ಇದೀಗ ಉದ್ಯಾನಗಳ ಮೇಲೂ ಕಣ್ಣಿಟ್ಟಿರುವ ಸರ್ಕಾರಕ್ಕೆ ನೆಲ, ಜಲ, ವಾಯು ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಕಾಳಜಿ ಇಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ. 2023ರಲ್ಲಿ ಚಂದ್ರಯಾನ 3 ಮಿಷನ್ನ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ನಡೆಸಿದ ಐತಿಹಾಸಿಕ ಸಾಧನೆಯ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 23ರಂದು ರಾಷ್ಟೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತದೆ. ಚಂದ್ರಯಾನ 3 ಮಿಷನ್ನ 2023ರ ಆಗಸ್ಟ್ 23ರಂದು ಚಂದ್ರನ ಮೇಲ್ಮೈಯಲ್ಲಿ ವಿಕ್ರಮ್ ಲ್ಯಾಂಡರ್ನ ಸುರಕ್ಷಿತ ಮತ್ತು ಮೃದುವಾದ ಇಳಿಯುವಿಕೆಯನ್ನು ಯಶಸ್ವಿಯಾಗಿ ಪೂರೈಸಿತು. ಇದರೊಂದಿಗೆ ಚಂದ್ರನ ಮೇಲೆ ಇಳಿದ 4ನೇ ದೇಶವಾಗಿ ಮತ್ತು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪ ಇಳಿದ 1ನೇ ದೇಶವಾಗಿ ಭಾರತ ಹೊರಹೊಮ್ಮಿತು. ಲ್ಯಾಂಡಿಂಗ್ ನಡೆದ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಎಂದು ಹೆಸರಿಸಲಾಯಿತು. ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಪಡೆಯುತ್ತಿರುವ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದೇ ಪ್ರಾಂಗಣದಲ್ಲಿ ಎಲ್ಕೆಜಿಯಿಂದ 12ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಗುಣಾತ್ಮಕ ಶಿಕ್ಷಣ ನೀಡುವ ಸ್ಮಾರ್ಟ್ ತರಗತಿ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ 1,000 ಸುಸಜ್ಜಿತ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾದರಿ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದ್ದು ಹಂತ ಹಂತವಾಗಿ ಅನುಷ್ಠಾನಕ್ಕೆ ಕ್ರಮ ವಹಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸಿಎಸ್ಆರ್ ನಿಧಿಯಲ್ಲಿ ಶಿವಮೊಗ್ಗದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ನೂತನ ಶಾಲಾ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಕೆಪಿಎಸ್ ಶಾಲೆಗಳಲ್ಲಿ ಮಕ್ಕಳಿಗೆ ದ್ವಿಭಾಷಾ ಕಲಿಕೆ, ದೈಹಿಕ ಶಿಕ್ಷಣ, ಸಂಗೀತ, ಗಣಕಯಂತ್ರ ಸೇರಿದಂತೆ ಎಲ್ಲಾ ಶಿಕ್ಷಕರ ಸೇವೆ ದೊರೆಯಲಿದೆ. ಶಿಕ್ಷಣ ಇಲಾಖೆಯಲ್ಲಿ ಇನ್ನೂ 75,000 ಶಿಕ್ಷಕರ ಅಗತ್ಯವಿದ್ದು ಈಗಾಗಲೇ 15,000 ಶಿಕ್ಷಕರ ನೇಮಕಾತಿಗೆ ಕ್ರಮ ವಹಿಸಲಾಗಿದೆ ಎಂದು ಅವರು ಹೇಳಿದರು. ಶಿಕ್ಷಕರು ತಮ್ಮ ಬೋಧನೆಯಲ್ಲಿ ವಿವಿಧ ತಂತ್ರಜ್ಞಾನ ಆಧಾರಿತ ಬೋಧನಾ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಅಗತ್ಯ ಎಂದು ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಸದಸ್ಯ ಕಾರ್ಯದರ್ಶಿ ಡಾ ಭಾಗ್ಯವಾನ ಮುದಿಗೌಡರ್ ಹೇಳಿದ್ದಾರೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಆಯೋಜಿಸಿದ್ದ 8 ದಿನಗಳ ಹೊಸ ರಾಷ್ಟೀಯ ಶಿಕ್ಷಣ ನೀತಿಯ ದೃಷ್ಟಿಕೋನ ಮತ್ತು ಸಂವೇದನಾತ್ಮಕ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಆನ್ಲೈನ್ ಸಮಾರೋಪ ಭಾಷಣ ಮಾಡಿ ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀರು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ಧತಿ ಉತ್ತಮ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಬರಡು ಭೂಮಿ, ಸರ್ಕಾರಿ ಜಮೀನು ಇರುವ ಕಡೆ 2ನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ, ಬಿಜೆಪಿ ಆರೋಪ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ, ಐತಿಹಾಸಿಕ ಚಂದ್ರಯಾನ 3ರ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
1: ಇದು ಆಕಾಶವಾಣಿ. ಈಗ
2: ಆಕಾಶವಾಣಿ ಕಾರವಾರ. ಈಗ ಭಾವಗೀತೆಗಳು. ಮೊದಲಿಗೆ ಚಂದ್ರಶೇಖರ್ ತಾಳ್ಯ ಅವರು ಬರೆದಿರುವ, ಪಂಚಮ ಹಳಿಬಂಡಿಯವರು ಹಾಡಿರುವ ಗೀತೆ, ಬೆಳ್ಳಿ ನಗೆಯೊಂದು ತೇಲಿ ಬಂತು ಆ ಬೆಳ್ಳಿ ಬೆಟ್ಟದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಮೌನ ತಬ್ಬಿತು ನೆಲವ ಜುಮ್ಮನೆ ಪುಳಕಗೊಂಡಿತು ಧಾರಿಣಿ. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್, ಗೋಪಾಲಕೃಷ್ಣ ಅಡಿಗ ಅವರ ರಚನೆ.

0: ಕೆಳಗುರೆ, ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253455, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849.

0: 9350.
1: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
3: ಆಕಾಶವಾಣಿ ಕಾರವಾರ, ಈಗ ಸಮಯ 7:34 ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಸಮಯ 7:35. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಭಾರತದ ಆತಿಥ್ಯದಲ್ಲಿ ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ. ದೂರದರ್ಶನ ವಾಹಿನಿಗಳ ಜಾಹೀರಾತು ಅವಧಿಗೆ ವಿಧಿಸಲಾಗಿದ್ದ 12 ನಿಮಿಷಗಳ ಮಿತಿ ರದ್ದುಪಡಿಸಿ ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಟೆಸ್ಟ್ ಕ್ರಿಕೆಟ್: ಶ್ರೀಲಂಕಾ ಭಾರತ ನಡುವಿನ 2ನೇ ಪಂದ್ಯ ಇಂದು ಆರಂಭ. ಹಾಗೂ ಏಷ್ಯನ್ ಕ್ರೀಡಾಕೂಟ: 492 ಸದಸ್ಯರ ಭಾರತೀಯ ತಂಡಕ್ಕೆ ಕ್ರೀಡಾ ಸಚಿವಾಲಯದಿಂದ ಅನುಮೋದನೆ. ವಾರ್ತೆಗಳ ವಿವರ: ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ಇಂದು ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆಯಲಿದೆ. ಕ್ರೀಡಾಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ನಡೆಯಲಿರುವ ಈ ಸಚಿವರ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ನ ಎಲ್ಲಾ 11 ಸದಸ್ಯ ರಾಷ್ಟಗಳ ಕ್ರೀಡಾ ಸಚಿವರು ಹಾಗೂ ನಿಯೋಗಗಳ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದು, ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕೂಡ ಭಾಗವಹಿಸಲಿದ್ದಾರೆ. ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಹಾಗೂ ಸಂಯುಕ್ತ ಅರಬ್ ಎಮಿರೇಟ್ಸ್ನ ಪ್ರತಿನಿಧಿಗಳು ಸಭೆಯಲ್ಲಿ ತಮ್ಮ ದೇಶಗಳ ಹೇಳಿಕೆಗಳನ್ನು ಮಂಡಿಸಲಿದ್ದಾರೆ. ಸಭೆಯ ಅಂಗವಾಗಿ ಬ್ರಿಕ್ಸ್ ಸ್ನೇಹ ಸೈಕ್ಲಿಂಗ್ ಕಾರ್ಯಕ್ರಮ, ದ್ವಿಪಕ್ಷೀಯ ಸಭೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸಭೆಯ ಅಂತ್ಯದಲ್ಲಿ ಬ್ರಿಕ್ಸ್ ಕ್ರೀಡಾ ಜಂಟಿ ಘೋಷಣೆಯನ್ನು ಅಂಗೀಕರಿಸಲಾಗುವುದು. 2026ರ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿರುವ ಭಾರತದ ಆಶಯವು ಸ್ಥಿತಿಸ್ಥಾಪಕತ್ವ, ನವೋದ್ಯಮ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯದಡಿ ಮುನ್ನಡೆಯುತ್ತಿದೆ. ಜನಕೇಂದ್ರಿತ ಹಾಗೂ ಮಾನವೀಯತೆಗೆ ಆದ್ಯತೆ ನೀಡುವ ದೃಷ್ಟಿಕೋನವನ್ನು ಇದು ಪ್ರತಿಬಿಂಬಿಸುತ್ತದೆ. ಕೇಂದ್ರ ಸರ್ಕಾರ ದೂರದರ್ಶನ ವಾಹಿನಿಗಳ ಜಾಹೀರಾತು ಅವಧಿಗೆ ವಿಧಿಸಲಾಗಿದ್ದ 12 ನಿಮಿಷಗಳ ಮಿತಿಯನ್ನು ರದ್ದುಪಡಿಸಿ ಅಧಿಸೂಚನೆ ಹೊರಡಿಸಿದೆ. ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಸ್ ನಿಯಮಗಳು 1994ಕ್ಕೆ ತಿದ್ದುಪಡಿ ಮಾಡಿ ಗೆಜೆಟ್ನಲ್ಲಿ ಅಧಿಸೂಚನೆ ಪ್ರಕಟಿಸುವುದರೊಂದಿಗೆ ಈ ನಿರ್ಧಾರ ಜಾರಿಗೆ ಬಂದಿದೆ. ದೂರದರ್ಶನ ಪ್ರಸಾರ ಕ್ಷೇತ್ರದಲ್ಲಿ

0: ಆಗಿರುವ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಜಾಹೀರಾತು ಅವಧಿಗೆ ಸಂಬಂಧಪಟ್ಟ ನಿಯಮಾವಳಿಗಳನ್ನು ಮರುಪರಿಶೀಲಿಸುವ ಅಗತ್ಯವಿದೆ ಎಂದು ಈ ಹಿಂದೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ತಿಳಿಸಿತ್ತು. ಹಣ ಪಾವತಿಸುವ ಅಥವಾ ಉಚಿತ ಪ್ರಸಾರ ವಾಹಿನಿಗಳೆಂಬ ಭೇದವಿಲ್ಲದೆ ಭಾರತದಲ್ಲಿ ಈ ಕ್ಷೇತ್ರ ಜಾಹೀರಾತು ಆದಾಯದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿತವಾಗಿದೆ ಎಂದು ಸಚಿವಾಲಯ ಹೇಳಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ 2 ದಿನಗಳ ಕಾಲ ರಷ್ಯಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಸಚಿವರು ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೇ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿನ್ನೆ ನವದೆಹಲಿಯ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ನೂತನ ರಾಷ್ಟ್ರೀಯ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ಜನರೊಂದಿಗೆ ಸಂಪರ್ಕವನ್ನು ಗಾಢಗೊಳಿಸುವ ಉದ್ದೇಶದಿಂದ ನೂತನ ಆಲೋಚನೆಗಳು ಮತ್ತು ದೃಷ್ಟಿಕೋನಗಳ ಕುರಿತು ಸಂಘಟನಾತ್ಮಕ ಸಭೆಗಳಲ್ಲಿ ಚರ್ಚೆ ನಡೆಯಿತು ಎಂದು ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ನೂತನ ರಾಷ್ಟ್ರೀಯ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ವಂದೇ ಮಾತರಂ ಗೀತೆಯ ಐತಿಹಾಸಿಕ ಪರಂಪರೆಯ ಗೌರವ ಮತ್ತು ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ಬಿಜೆಪಿ ಅಂಗೀಕರಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆಯ ಮೊದಲ 2 ಚರಣಗಳಿಗೆ ಮಾತ್ರ ಗಾಯನವನ್ನು ಸೀಮಿತಗೊಳಿಸುವ 1937ರ ನಿರ್ಣಯವನ್ನು ಪುನರುಚ್ಚರಿಸುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಈ ತಿಂಗಳ 19ರ ನಿರ್ಧಾರವನ್ನು ಬಿಜೆಪಿ ಖಂಡಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಹಿಂಸೆ ಮತ್ತು ಶಾಂತಿಯು ಭಾರತದ ಸಂಸ್ಕೃತಿಯಾಗಿದ್ದು ಅಹಿಂಸೆಯ ಈ ಮೌಲ್ಯವನ್ನು ದೇಶದ ದೌರ್ಬಲ್ಯವೆಂದು ಯಾರೂ ಕೂಡ ತಪ್ಪಾಗಿ ಭಾವಿಸಬಾರದೆಂದು ಹೇಳಿದ್ದಾರೆ. ದೇಶದ ಭದ್ರತೆ, ಸಾರ್ವಭೌಮತ್ವ ಮತ್ತು ಗೌರವವನ್ನು ಕಾಪಾಡುವುದು ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜೈನ ಧರ್ಮವು ಭಾರತದ ನಾಗರಿಕತೆ ಮತ್ತು ಸಂಸ್ಕೃತಿಯ ಹೆಮ್ಮೆಯಾಗಿದ್ದು ಜೈನ ಸಂಪ್ರದಾಯಗಳು ಹಾಗೂ ಪರಂಪರೆಯ ಸಂರಕ್ಷಣೆ ಮತ್ತು ಉತ್ತೇಜನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆದ್ಯತೆ ನೀಡಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದರು. ಕಳೆದ ಕೆಲವು ವರ್ಷಗಳಲ್ಲಿ ವಿವಿಧ ಸಮಯಗಳಲ್ಲಿ ಕಳವುಗೊಂಡಿದ್ದ 20ಕ್ಕೂ ಹೆಚ್ಚು ಪೂಜ್ಯ ತೀರ್ಥಂಕರರ ವಿಗ್ರಹಗಳನ್ನು ವಿದೇಶಗಳಿಂದ ಭಾರತಕ್ಕೆ ಮರಳಿ ತರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತವು ವಿಶ್ವದ ಔಷಧಾಲಯ ಎಂಬ ತನ್ನ ಗುರುತನ್ನು ಮೀರಿ ಸಂಶೋಧನೆ, ನವೋದ್ಯಮ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳ ಆಧಾರದಲ್ಲಿ ವಿಶ್ವದ ಪ್ರಯೋಗಾಲಯವಾಗಿ ಹೊರಹೊಮ್ಮಬೇಕು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಹೇಳಿದ್ದಾರೆ. ಅಹಮದಾಬಾದ್ನ ಭಾರತೀಯ ವ್ಯವಸ್ಥಾಪನಾ ಸಂಸ್ಥೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ಪ್ರಗತಿ ಎಂಬ ವಿಷಯದಡಿ ಆಯೋಜಿಸಿದ್ದ ಐಐಎಂಎ ಆರೋಗ್ಯ ಶೃಂಗಸಭೆ 2026ರ 3ನೇ ಆವೃತ್ತಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ಪರಿವರ್ತನಾ ಸಾಮರ್ಥ್ಯವನ್ನು ಪ್ರತಿಪಾದಿಸಿದ ಅವರು, ಔಷಧಗಳ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ವೇಗಗೊಳಿಸುವುದು ಹಾಗೂ ಉತ್ತಮ ತಪಾಸಣೆ, ವೈದ್ಯಕೀಯ ನಿರ್ಧಾರ ಕೈಗೊಳ್ಳುವಿಕೆ ಮತ್ತು ರೋಗಗಳ ಮೇಲ್ವಿಚಾರಣೆಯ ಮೂಲಕ ಆರೋಗ್ಯ ಸೇವೆಯನ್ನು ಬಲಪಡಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ ವಹಿಸಲಿದೆ ಎಂದರು. ಆದರೆ ಕೃತಕ ಬುದ್ಧಿಮತ್ತೆಯ ಬಳಕೆ ಸುರಕ್ಷಿತ, ಜವಾಬ್ದಾರಿಯುತ ಮತ್ತು ಮಾನವ ಕೇಂದ್ರಿತವಾಗಿರಬೇಕು. ರೋಗಿಗಳ ಗೌಪ್ಯತೆಯನ್ನು ರಕ್ಷಿಸಲು ಬಲವಾದ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಚಾಲ್ತಿಯಲ್ಲಿರುವ ಖರೀಫ್ ಮತ್ತು ಮುಂಬರುವ ರಬಿ ಹಂಗಾಮಿಗೆ ಸಂಬಂಧಪಟ್ಟಂತೆ ರಸಗೊಬ್ಬರ ಇಲಾಖೆಯ ಸಿದ್ಧತೆಗಳನ್ನು ಪರಿಶೀಲಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ರಸಗೊಬ್ಬರ ಇಲಾಖೆಯ ಕಾರ್ಯದರ್ಶಿ ಮತ್ತು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು, ದೇಶದಲ್ಲಿ ರಸಗೊಬ್ಬರದ ಪರಿಸ್ಥಿತಿ

0: ಸಮರ್ಪಕವಾಗಿದೆ. ರೈತರಿಗೆ ರಸಗೊಬ್ಬರಗಳ ನಿರಂತರ ಅಡೆತಡೆಯಿಲ್ಲದೆ ಪೂರೈಕೆ ಹಾಗೂ ಸಕಾಲದಲ್ಲಿ ಲಭ್ಯತೆಯನ್ನು ಖಚಿತಪಡಿಸುವುದು ಸರ್ಕಾರದ ಪ್ರಮುಖ ಆದ್ಯತೆ ಎಂದು ಅವರು ಹೇಳಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಹದಗೆಡುತ್ತಿರುವ ಪರಿಸ್ಥಿತಿಯ ಕುರಿತು ಮಧ್ಯಪ್ರವೇಶಿಸುವಂತೆ 70ಕ್ಕೂ ಹೆಚ್ಚು ಬ್ರಿಟಿಷ್ ಸಂಸದರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಪಾಕಿಸ್ತಾನಿ ಪಡೆಗಳಿಂದ ನಡೆಯುತ್ತಿರುವ ಹಿಂಸಾಚಾರವನ್ನು ಕೊನೆಗೊಳಿಸುವಂತೆ ಹಾಗೂ ನಾಗರಿಕರ ಜೀವರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದ್ದಾರೆ. ಆಕ್ರಮಿತ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಹಿಂಸಾಚಾರ ಮತ್ತು ದೌರ್ಜನ್ಯಗಳ ಹಿನ್ನೆಲೆಯಲ್ಲಿ ಈ ಮನವಿ ಮಾಡಲಾಗಿದೆ. ಪಾಕಿಸ್ತಾನಿ ಪಡೆಗಳ ಕಠಿಣ ದಮನ ಕ್ರಮದಲ್ಲಿ 106 ಮಂದಿ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ ಎಂದು ತಿಳಿಸಲಾಗಿದೆ. ಈ ಪ್ರದೇಶದಲ್ಲಿ ಕಠಿಣ ನಿರ್ಬಂಧ, ಕರ್ಫ್ಯೂ ಹಾಗೂ ಸಂಪೂರ್ಣ ಸಂಪರ್ಕ ವ್ಯವಸ್ಥೆ ಸ್ಥಗಿತವೂ ಕೂಡ ಮುಂದುವರೆದಿದೆ. ಕ್ರೀಡಾಸುದ್ದಿ. ಶ್ರೀಲಂಕಾ ಹಾಗೂ ಭಾರತ ತಂಡಗಳ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಇಂದು ಕೊಲಂಬೋದಲ್ಲಿ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಎರಡು ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದ ಭಾರತ ತಂಡ 165 ರನ್ಗಳಿಂದ ವಿಜಯ ಸಾಧಿಸಿತ್ತು. ಎರಡನೇ ಪಂದ್ಯವನ್ನು ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ಇಂದು ಅಂಗಳಕ್ಕೆ ಇಳಿಯಲಿದೆ. ಮುಂದಿನ ತಿಂಗಳು ಜಪಾನ್ನಲ್ಲಿ ಆರಂಭವಾಗಲಿರುವ ಏಷ್ಯನ್ ಕ್ರೀಡಾಕೂಟಕ್ಕೆ 492 ಸದಸ್ಯರ ಭಾರತೀಯ ತಂಡಕ್ಕೆ ಕ್ರೀಡಾ ಸಚಿವಾಲಯ ಅನುಮೋದನೆ ನೀಡಿದೆ. ತಂಡದಲ್ಲಿ 265 ಪುರುಷರು ಮತ್ತು 227 ಮಹಿಳಾ ಕ್ರೀಡಾಪಟುಗಳು ಸೇರಿದ್ದಾರೆ. 73 ಕ್ರೀಡಾಪಟುಗಳನ್ನು ಒಳಗೊಂಡ ಅಥ್ಲೆಟಿಕ್ಸ್ ವಿಭಾಗ ಅತಿ ಹೆಚ್ಚಿನ ಸಂಖ್ಯೆಯ ಸ್ಪರ್ಧಿಗಳನ್ನು ಹೊಂದಿದೆ. ಸ್ಲೊವಾಕಿಯಾದಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ಕುಸ್ತಿ ವಿಶ್ವಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ದೇಶದ ಪದಕಗಳ ಪಟ್ಟಿಗೆ 3 ಪದಕಗಳನ್ನು ಸೇರಿಸಿದ್ದಾರೆ. ಮಾನ್ಸಿ ಲಾಥರ್ ಬೆಳ್ಳಿ ಪದಕ ಗೆದ್ದರೆ ತನ್ವಿ ಗುಂಡೇಶ್, ಮಗ್ದುಮ್ ಮತ್ತು ಕೋಮಲ್ ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ. ದೂರದರ್ಶನ ವಾಹಿನಿಗಳ ಜಾಹೀರಾತು ಅವಧಿಗೆ ವಿಧಿಸಲಾಗಿದ್ದ 12 ನಿಮಿಷಗಳ ಮಿತಿ ರದ್ದುಪಡಿಸಿ ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಟೆಸ್ಟ್ ಕ್ರಿಕೆಟ್. ಶ್ರೀಲಂಕಾ ಭಾರತ ನಡುವಿನ ಎರಡನೆಯ ಟೆಸ್ಟ್ ಪಂದ್ಯ ಇಂದು ಆರಂಭ. ಏಷ್ಯನ್ ಕ್ರೀಡಾಕೂಟ. 492 ಸದಸ್ಯರ ಭಾರತೀಯ ತಂಡಕ್ಕೆ ಕ್ರೀಡಾ ಸಚಿವಾಲಯದಿಂದ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ. ಈಗ ಚಿತ್ರಗೀತೆಗಳು.

ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಬೆಟ್ಟದ ಹೂ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಜೀವನ ಚೈತ್ರ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್ ಅವರದು.

0: ಜಾಗದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೇಳಿರಿ ಕೇಳಿರಿ ಮಕ್ಕಳೇ, ಮುದುಕರೇ ಮತ್ತು ಯುವಕರೇ, 100% ನಿಜ. ಕೇವಲ ಹಣ ಕಳುಹಿಸಲು QR ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
4: RBI ಹೇಳುತ್ತೆ, QR ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಎಸ್ ಪಿ ಬಾಲಸ್

ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳ ಸ್ವರಗಳಲ್ಲಿರುವ ಮುಂಜಾನೆಯ ಮಂಜು ಚಿತ್ರದ ಗೀತೆಯನ್ನು ಇನ್ನು ಮುಂದೆ ಕೇಳಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಕೆಳಗರೆ ಇದುವರೆಗೆ ಚಿತ್ರಗೀತೆಗಳನ್ನ ಆಲಿಸಿದಿರಿ.
1: ಮುಂಜಾನೆಯ ಮಂಜು ಪರದೇ ಹಿಂದೆ
0: ಈ ಬೆಳಗ್ಗೆ 9:05 ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಆಕಾಶವಾಣಿ ಕಾರವಾರ. ಈಗ ಸಮಯ 8:00 ಇನ್ನು ಮುಂದೆ ಹಿಂದಿಯಲ್ಲಿ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಬೆಂಕಿಯ ಬಲೆ ಚಿತ್ರದ ಗೀತೆಯನ್ನು ಕೇಳಿ. ಗೀತರಚನೆ ಚಿ ಉದಯಶಂಕರ್, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ ಅವರದು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿರುವ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ, ಸಾಹಿತ್ಯ ಚಿ ಉದಯಶಂಕರ್ ವರದು, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹೊಂಬಿಸಿಲು ಚಿತ್ರದ ಗೀತೆ. ಗೀತಪ್ರಿಯ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ ಅವರದು.

ಕೇಳುವರೆ, ಈ ಬೆಳಿಗ್ಗೆ 9:05 ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ನೆಚ್ಚಿನ ಕನ್ನಡ ಗೀತೆಗಳನ್ನು ಹಾಡಬಹುದಾಗಿದೆ. ಕಾರ್ಯಕ್ರಮದ ಸಮಯದಲ್ಲಿ ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 225345, STD ಕೋಡ್ 08382, ಮೊಬೈಲ್ ಸಂಖ್ಯೆ 9480249470.

ಆಕಾಶವಾಣಿ ಕಾರವಾರ. ಈಗ ಸಮಯ 8:50 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಕಗ್ಗದ ಸಿರಿ ಮೂಡಿಬರಲಿದೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಇರಲಿ ವಾದ ಮುನ್ನೂರಿರಲಿ ಸಕಲರುಂ ಸಾರ ವಸ್ತುವನೊಂದ ನೊಪ್ಪಿಕೊಳ್ಳುವವರೇ. ಮೂರಿರಲಿ ವಾದ ಮುನ್ನೂರಿರಲಿ ಸಕಲರುಂ ಸಾರ ವಸ್ತುವನೊಂದ ನೊಪ್ಪಿಕೊಳ್ಳುವವರೇ. ಪಾರಮಾರ್ಥಿಕವನಂತೆಣಿಸಿದ ವ್ಯವಹಾರ ಭಾರವಾಗದು ಜಗಕ್ಕೆ ಮಂಕುತಿಮ್ಮ. ಪಾರಮಾರ್ಥಿಕವನಂತೆಣಿಸಿದ ವ್ಯವಹಾರ ಭಾರವಾಗದು ಜಗಕ್ಕೆ ಮಂಕುತಿಮ್ಮ.

ಮೂರಿಂತೂ ಮತ ವಿವರ ಎಂದ ತಿಮ್ಮಗುರು. ವಾದ ಮೂರಿರಲಿ ಮುನ್ನೂರೇ ಇರಲಿ, ಮೂರಿರಲಿ ವಾದ ಮುನ್ನೂರಿರಲಿ, ಸಕಲರೂ ಸಾರ ವಸ್ತುವನ್ ಒಂದನ್ ಒಪ್ಪಿಕೊಳ್ಳುವವರೇ ಅಂತಾರೆ. ಅಂದರೆ ಹಲವು ರೀತಿಯಲ್ಲಿ ವಾದ ಮಾಡುವವರೂ ಕೂಡ ಸಾರ ವಸ್ತುವನ್ನು, ಬ್ರಹ್ಮನನ್ನು, ಪರಮಾತ್ಮನನ್ನು ಬ್ರಹ್ಮವಸ್ತು ಅಂತ ಒಪ್ಪಿಕೊಳ್ತಾರೆ. ಎಲ್ಲ ಕಡೆಯಲ್ಲಿಯೂ ವಿಸ್ತಾರವಾಗಿ ಹರಿಯುವ ಅನೇಕ ನದಿಗಳಿಗೆ ಸಮುದ್ರವೇ ಕೊನೆ. ಆಕಾಶಾತ್ ಪತಿತಂತೋಯಂ ಯಥಾಗಚ್ಛತಿ ಸಾಗರಂ ಅನ್ನೋ ಹಾಗೆ ಎಲ್ಲ ವಾದಗಳು ಚಿಂತಿಸುವುದು ಒಂದೇ ಬ್ರಹ್ಮವಸ್ತುವನ್ನು ಕುರಿತು, ಒಬ್ಬನೇ ಪರಮಾತ್ಮನನ್ನು ಕುರಿತು. ಅಂದರೆ ಹೀಗೆ ಬ್ರಹ್ಮವಸ್ತು ಒಂದೇ ಎಂದು ಒಪ್ಪಿಕೊಂಡು ಅದನ್ನು ತಲುಪುವ ದಾರಿ, ಕಾಣುವ ದಾರಿ ಬೇರೆ ಬೇರೆ ಎಂದು ಪಾರಮಾರ್ಥಿಕವಾಗಿ ಯೋಚಿಸಿದ

ಚಿಂತನೆಯಿಂದ ಜಗತ್ತಿಗೆ ಲಾಭವೇ ಆಗುತ್ತೆ. ಮೈಸೂರಿಗೆ ಹೋಗಬೇಕು ಅನ್ನೋ ಆಸೆ ಇದ್ದರೆ ಮೈಸೂರಿಗೆ ಹೋಗೋಕ್ಕೆ ಒಂದೇ ಒಂದು ದಾರಿ ಏನಿಲ್ಲ, ಆ ಕಡೆಯಿಂದಾನು ಹೋಗ್ಬೋದು, ಈ ಕಡೆಯಿಂದಾನು ಹೋಗ್ಬೋದು, ಇನ್ನೊಂದು ಕಡೆಯಿಂದಾನು ಹೋಗ್ಬೋದು. ದಾರಿಯೂ ಮುಖ್ಯ, ಸೇರುವ ಗುರಿಯೂ ಮುಖ್ಯ. ಆದರೆ ಎಲ್ಲರ ಗುರಿ ಮೈಸೂರು, ದಾರಿ ಬೇರೆ ಬೇರೆ ಇರ್ಬೋದು. ಹಾಗಾಗಿ ಆ ಬ್ರಹ್ಮನನ್ನು ಕಾಣುವ, ಪರಮಾತ್ಮನನ್ನು ಕಾಣ್ತಕ್ಕಂಥ ದಾರಿ ಮೂರಿರಲಿ, ಮುನ್ನೂರಿರಲಿ. ಸಕಲರೂ ಸಾರವಸ್ತುವನ್ ಒಂದನ್ನು ಒಪ್ಪಿಕೊಳ್ಳುವವರೇ. ಹಾಗೆ ಪಾರಮಾರ್ಥಿಕವು ಅನಂತ ಎಣಿಸಿದ ವ್ಯವಹಾರ. ವಾದ ಇದೆಯಲ್ಲ, ಅದು ಎಷ್ಟೇ ವಾದವಾದರೂ ಆ ವಾದ ಬಂದಷ್ಟು ಕೂಡ ಕಡದಷ್ಟು ಕೂಡ ಬೆಣ್ಣೆ ಹೆಚ್ಚು ಬರುತ್ತೆ. ಹಾಗಾಗಿ ಅದು ಭಾರವಾಗದು ಜಗಕ್ಕೆ, ಇದರಿಂದ ಜಗತ್ತಿಗೆ ಲಾಭವೇ ಆಗುತ್ತೆ. ಇಂಥ ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಚರ್ಚೆ, ಪಾರಮಾರ್ಥಿಕ ಪರದ ವಾದ ಸಮಾಜದ ನೆಮ್ಮದಿಯನ್ನು ಹೆಚ್ಚಿಸುತ್ತೆ ಅಂತಾರೆ ಡಿ ವಿ ಜಿಯವರು.

0: ಹೊರಗೆ ಲೋಕಾಸಕ್ತಿಯೊಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ ಒಳಗುದಾಸೀನ. ಹೊರಗೆ ಲೋಕಾಸಕ್ತಿಯೊಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ ಒಳಗುದಾಸೀನ. ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ, ವರಯೋಗ ಮಾರ್ಗವಿದು ಮಂಕುತಿಮ್ಮ. ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ, ವರಯೋಗ ಮಾರ್ಗವಿದು ಮಂಕುತಿಮ್ಮ.
1: ಹೊರಗೆ ಲೋಕಾಸಕ್ತಿ

ಈ ಕಗ್ಗಭಾಗದಲ್ಲಿ ತಿಮ್ಮಗುರು ಶ್ರೇಷ್ಠವಾದ ಯೋಗ ಮಾರ್ಗದ ಬಗ್ಗೆ ತಿಳಿಸುತ್ತಿದ್ದಾರೆ. ಹೊರಗೆ ಲೋಕ ಆಸಕ್ತಿ, ಒಳಗೆ ಸಕಲ ವಿರಕ್ತಿ. ಪಾರಮಾರ್ಥಿಕದಲ್ಲಿ ತೊಡಗಿಸಿಕೊಂಡ ಜ್ಞಾನಿಯಾದವನ ಲಕ್ಷಣವನ್ನು ಹೀಗೆ ತಿಳಿಸ್ತಾ ಹೋಗ್ತಾರೆ. ಜಗತ್ತು ಬ್ರಹ್ಮವಸ್ತು ಅಂತ ಭಾವಿಸಿ ಲೋಕದ ವ್ಯವಹಾರದಲ್ಲಿ ಆಸಕ್ತಿ ತೋರ್ತಾ ಬದ್ಧತೆಯನ್ನು ಮೆರೆಯುತ್ತಾನೆ ಆ ಜ್ಞಾನಿ. ಆದರೆ ಇವೆಲ್ಲ ಬ್ರಹ್ಮವಸ್ತುವಿಗೆ ಸೇರಿದ್ದು ಅನ್ನೋ ಅರಿವಿರುವುದರಿಂದ ಆ ಜ್ಞಾನಿಯಾದವನು ಸ್ವಾರ್ಥರಹಿತನಾಗಿರ್ತಾನೆ. ಅಂದರೆ ಇದು ನನ್ನದು, ನನ್ನಿಂದಾದುದು, ಇದರ ಫಲವೂ ನನ್ನದೇ ಅನ್ನೋ ಅಂಟಿನಲ್ಲಿ ಸಿಕ್ಕಾಕ್ಕೊಳ್ಳಲ್ಲ. ತಾನು ಮಾಡಲೇಬೇಕಾದ ಕಾರ್ಯ ಧ್ಯಾನದ ಯೋಜನೆಯಾಗಿರುತ್ತೆ ಅಂತ ಅನ್ನೋದು ಅವನಿಗೆ ಗೊತ್ತು. ಆದರೆ ಎಲ್ಲವೂ ಬ್ರಹ್ಮನಿಮಿತ್ತ, ಆತನ ಪ್ರೀತಿಗಾಗಿ ಮಾಡಿದ್ದು, ಆತನದ್ದು ಎಂಬ ಉದ್ದೇಶವಿದ್ದು ಫಲದಲ್ಲಿ ಉದಾಸೀನನಾಗಿ ಇರ್ತಾನೆ. ಸಂಸಾರದ ನಿರ್ವಹಣೆಯ ಯೋಚನೆ, ಕಾರ್ಯ ಎಲ್ಲಕ್ಕೂ ಮುಂದಾಗುತ್ತಾನೆ. ಆದರೆ ಅಂತರಂಗದಲ್ಲಿ ಸಂಸಾರದ ಅಂಟಿನಿಂದ ದೂರವಾಗಿಬಿಡ್ತಾನೆ. ಅಂದರೆ ತಾತ್ಸಾರ ಭಾವನೆಯನ್ನು ಹೊಂದಿರ್ತಾನೆ. ಇದರಿಂದ ತನಗಾಗಬೇಕಾದದ್ದು ಏನೂ ಇಲ್ಲ ಅನ್ನೋದನ್ನು ಸಹ ಅರ್ಥ ಮಾಡಿಕೊಂಡಿರ್ತಾನೆ. ಹೊರಗೆ ಸಂಸ್ಕೃತಿ ಭಾರ, ಒಳಗೆ ಅದರ ತಾತ್ಸಾರ. ಹೊರಗೆ ಸಂಸ್ಕೃತಿ ಭಾರ, ಒಳಗೆ ಅದರ ತಾತ್ಸಾರ. ಇದನ್ನು ಡಿ ವಿಜಿ ಹೇಳ್ತಾರೆ, ವರಯೋಗ ಮಾರ್ಗವಿದು. ವರ ಶ್ರೇಷ್ಠವಾದ

0: ಯೋಗ ಮಾರ್ಗ ಇದು ಜ್ಞಾನಿಯಾಗ ಬಯಸುವವನ ಶ್ರೇಷ್ಠವಾದ ಯೋಗದ ದಾರಿ ಅಂತನ್ನೋದನ್ನು ಡಿ ವಿ ಜಿ ಅವರು ಈ ಭಾಗದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ HS ಶ್ರೀರಾಮಕೃಷ್ಣ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ಕಾರವಾರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ರಾಜ ಶರವೇಗದ ಸರದಾರ, ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
7: ಯಾರು ಯಾರು ನೀ ಯಾರು
6: ಅಂತ ಕೇಳದ ರಾಜ.
8: ನಿನ್ ಹಂಗ ದಿನ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗೆ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
9: ಇಲ್ಲ ಇಲ್ಲ, ನಾನು ಬದುಕಬೇಕು.
6: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ನುಳಿಸ್ರಿ.
8: ಇಲ್ಲಾಂದ್ರೆ ನನಗೆ ಕಂಪನಿ ಕೊಡ್ರಿ.
10: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು.
11: ಎಲ್ಲೇ ನೋಡು
10: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು. ಅನುಪಯುಕ್ತ ವಸ್ತು, ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ

0: ನಮ್ಮ ಆರೋಗ್ಯದ ಕಾಳಜಿನೂ ಇರ್ಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
1: ನಾನು ಟೈಮ್ ಮಷೀನ್ ಹೊಂಟೆ. ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ,
2: ಅಪ್ಪ ಅಪ್ಪ ಡೈನೋಸಾರ್.
1: ಕಂಡೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.
3: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ ನೋಡಲ್ಲ.
1: ನಡೀರಿ ನೋಡೋಣ ಭವಿಷ್ಯ, ಅಲ್ಲಿನಂತನ ಮನುಷ್ಯ.
3: ಹಳೆ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
1: ಮುನ್ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ, ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ.
4: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನ ಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.

ಆತ್ಮೀಯ ಕೇಳುಗರಿಗೆಲ್ಲ, ಹಾಡಿಗೊಂದು ಗೀತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ನೆಚ್ಚಿನ ಕನ್ನಡದ ಯಾವುದೇ ಗೀತೆಗಳನ್ನು ಹಾಡಬಹುದಾಗಿದೆ. ಜನಪದ ಗೀತೆಯಾಗ್ಬೋದು, ಭಕ್ತಿಗೀತೆಯಾಗ್ಬೋದು, ದೇಶಭಕ್ತಿ ಗೀತೆಯಾಗ್ಬೋದು, ಚಿತ್ರಗೀತೆಯಾಗ್ಬೋದು, ಭಾವಗೀತೆಯಾಗ್ಬೋದು, ಯಾವುದೇ ಗೀತೆಯನ್ನು ಕೂಡ ನೀವು ಹಾಡಬಹುದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಸುಂದರ ಗೀತೆಯನ್ನು ಹಾಡಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2 2 5 3 4 5, ಎಸ್ಟಿಡಿ ಕೋಡ್ 0 8 3 8 2, ಮೊಬೈಲ್ ಸಂಖ್ಯೆ 9 4 8 0 2 4 9 7 4 0. ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಪ್ರಾರಂಭವಾಗಿದೆ. ನೀವು ನಿಮ್ಮ ನೆಚ್ಚಿನ ಗೀತೆಯನ್ನು ಹಾಡಲು ಕಾರ್ಯಕ್ರಮಕ್ಕೆ ಕರೆ ಮಾಡಿ.

0: ಹಲೋ ಹಲೋ
1: ಹಲೋ
0: ಹಲೋ ಹೇಳಿ. ಹಲೋ
1: ಹಲೋ ಮೇಡಮ್, ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ ಸರ್.
1: ಕಾರವಾರದಿಂದ ಬಾಬು ಅಂಬಿ ಅವರು.
0: ಬಾಬು ಅಂಬಿಗವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
1: ಸುಸ್ವಾಗತ. ಏ ಆಯ್ತಾ ಮೇಡಮ್?
0: ಹಾಂ ಹೌದು ಹೌದು. ನಿಮ್ದಾಯ್ತಾ? ನಿಮ್ದಾಯ್ತಾ ಸರ್?
1: ಹೌದು, ಆಯ್ತು ಆಯ್ತು ಆಯ್ತು.
0: ಯಾವ ಗೀತೆಯನ್ನು ಹಾಡ್ಬೇಕು ಅನ್ಕೊಂಡಿದ್ದೀರಾ ಇವತ್ತು?
1: ಅಂದರೆ ಇತ್ತೀಚೆಗೆ ದೊಡ್ಡ ಇದೆ ಗೀತೆ ಅದು, ಅಂದರೆ ಇತ್ತೀಚೆಗೆ ಅದು ಭಾರಿ ಸದ್ದು ಮಾಡ್ತಾ ಇದೆ. ಒಂದೇ ಮಾತಾಡೋ.
0: ಹಾಂ ಹಾಂ ಹಾಂ. ಆದರೆ ಪೂರ್ತಿ ಪೂರ್ತಿಯಾಗಿ ಹಾಡೋದು ಬೇಡ, ಸ್ವಲ್ಪ ಹಾಡಿದ್ರೆ ಸಾಕು.
1: ಅದೇ ಅದೇ ಅದೇ ಭಾರಿ ಉದ್ದ ಇದೆ.
0: ಹೌದು ಹೌದು,
1: ಭಾರಿ ಸದ್ದು, ಭಾರಿ ಸದ್ದು ಮಾಡ್ತಾ ಇದೆ.
0: ಹೌದು ಹೌದು. ಹೇ ಹಾಡಿ.
1: ಧ್ವನಿ ಸ್ವಲ್ಪ ಇದಾಗ್ತಾ ಇದೆ, ಪರವಾಗಿಲ್ಲ
0: ಪರವಾಗಿಲ್ಲ ಪರವಾಗಿಲ್ಲ, ಹಾಡಿ ಸರ್.

0: మలయద శీతలా సస్యశ్యామలా మాతరం వందే మాతరం శుభ్ర జ్యోత్స్నా పులకితయామినీ పుల్లకల శోభినీ సుహాసినీ సుమదలవాసినీ సుఖదావరణ మాతరం
1: ಧನ್ಯವಾದಗಳು. ಸ್ವಲ್ಪ ಈಕೋ ಆಗ್ತಾ ಇತ್ತು, ಪರವಾಗಿಲ್ಲ, ಚೆನ್ನಾಗಿ ಹಾಡಿದ್ದೀರಾ ಬಾಬು ಅವರೇ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಧ್ವನಿಯ ಮೂಲಕ ಹಾಡಿದ್ದಕ್ಕೆ ತುಂಬ ತುಂಬ ತುಂಬ ಸಂತೋಷ, ತುಂಬ ಧನ್ಯವಾದಗಳು ಸರ್. ಈಗ ನಾನು ನಿಮಗೋಸ್ಕರ ಒಂದು ಭಕ್ತಿ ಗೀತೆಯನ್ನು ಪ್ರಸಾರ ಮಾಡ್ತೀನಿ, ಆಯ್ತಾ?
0: ಆಯ್ತು.
1: ಓಕೆ ಸರ್, ಧನ್ಯವಾದಗಳು ಸರ್.

0: ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಮಹೇಶ್ ಹೊಸೂರು. ಕಾರ್ಯಕ್ರಮಕ್ಕೆ, ಹಲೋ, ಕಾರ್ಯಕ್ರಮಕ್ಕೆ ಸ್ವಾಗತ ಮಹೇಶ್ ಅವರೇ.
1: ಓಕೆ ಮೇಡಮ್, ಥ್ಯಾಂಕ್.
0: ಹಾಂ, ಯಾವ ಗೀತೆ ಏನು ಹಾಡ್ತಿದ್ದೀರಾ
1: ಮೇಡಮ್? ನಿನ್ನೆ ಜನಪದ ಹಬ್ಬ ಇತ್ತು ಮೇಡಮ್, ದಿನ. ಹಾಗಾಗಿ ಒಂದು ಜನಪದ ಗೀತೆ ಹೇಳ್ತೀನಿ ಮೇಡಮ್.
0: ತುಂಬಾ ಸಂತೋಷ, ಹಾಡಿ.
1: ಬಂದಿಯ ಹಾಕಾಳೆ ಸಂತಾನ, ಕೈಗೆ ಕೈಬಳೆ ಹಾಕಾಳೆ ರತ್ತುನ್ನ, ಕೈಗೆ ಕೈಬಳೆ ಹಾಕಾಳೆ ರತ್ತುನ್ನ, ಹಾಕಾಳೆ ರತ್ತುನ್ನ ತಿರುಗುಸ್ತಾಳೆ ಕೈಯನ್ನ. ಈ ಸಾಂಗ್
0: ತುಂಬಾ ಚೆನ್ನಾಗಿ ಹಾಡಿದ್ರಿ. ಜನಪದ ಗೀತೆಯನ್ನ, ಜನಪದ ಸುಂದರವಾದ ಒಂದು ಸಾಹಿತ್ಯ ಕೂಡ ಇರುತ್ತೆ, ಹೌದಲ್ವಾ?
1: ಜನಪದ ಗೀತೆ ಕೇಳೋದಕ್ಕೆ ಒಂದು ಚಂದ ಮೇಡಮ್.
0: ಹೌದು, ಅದರ
1: ಜನಪದ ಗೀತೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು ಹೌದು ಹೌದು, ನಿಜವಾಗ್ಲು. ಈಗ ನಾನು ಕೂಡ ನಿಮ್ಗೋಸ್ಕರ ಒಂದು ಜನಪದ ಗೀತೆಯನ್ನ ಪ್ರಸಾರ ಮಾಡ್ತೀನಿ, ಆಯ್ತಾ
1: ಮೇಡಮ್? ಆಪಲ್ ಬರ್ತಾ ಇಲ್ಲ ಮೇಡಮ್, ಕಾರವಾರ ಸ್ಟೇಷನ್
0: ಬರ್ತಾ ಇಲ್ವಾ?
1: ಇಲ್ಲ ಮೇಡಮ್, ನಾವು ಯಾಕೆಂದ್ರೆ ವಾರ ವಾರ ಪ್ರತಿ ವಾರ ಮಾಡ್ತಿರ್ತೀವಲ್ಲ, ಹಾಗಾಗಿ ಟ್ರೈ ಮಾಡ್ತಾ ಇದ್ದೀವಿ.
0: ಓಹೋ, ಆದ್ರೂ ನೀವು ಕಾರ್ಯಕ್ರಮ ಕೇಳಿಸ್ಕೊಳ್ಳಿಕ್ ಆಗದೆ ಇದ್ರು ಕರೆ ಮಾಡಿದಿರಲ್ಲ, ತುಂಬಾ ಸಂತೋಷ, ತುಂಬಾ ಧನ್ಯವಾದ.
1: ತುಂಬಾ ಇಷ್ಟ ಅಲ್ಲ ಮೇಡಮ್
0: ನಮ್ಮ ಎಲ್ಲ ಕೇಳಿದ್ರು. ಹೌದು ಹೌದು, ಯಾಕಂದ್ರೆ ನೀವು ಕೇಳಿಸ್ತಾ ಇಲ್ಲ ಅಂದ್ರೂ ನಿಮ್ಮ ಧ್ವನಿಯನ್ನ ಬೇರೆಯವ್ರು ಕೇಳ್ತಾರೆ, ಹೌದಲ್ವಾ?
1: ಹೌದೌದು,
0: ಕರೆ ಮಾಡಿದ್ದಕ್ಕೆ
1: ಸಂತೋಷ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮಹೇಶ್ ಅವರೇ. ಈಗ ನಿಮ್ಗೋಸ್ಕರ ಒಂದು ಜನಪದ ಗೀತೆಯನ್ನು ಪ್ರಸಾರ ಮಾಡ್ತೇನೆ, ಆಯ್ತಾ?
1: ಓಕೆ
0: ಓಕೆ, ಧನ್ಯವಾದಗಳು.

0: हेलो
1: नमस्ते
0: नमस्ते सर, ಸರಿಯಾಗಿ ಕೇಳಿಸ್ತಾ ಇಲ್ಲ. ಸರಿ ಹೇಳಿ ಸರ್.
1: ನೋಡ್ರಿ,
0: ಹಾ ಹೇಳಿ ಸರ್.
1: ಯಾರು
0: ಸರ್?
1: ಶಿವಲಿಂಗಯ್ಯ
0: ಹಿರಮ್ಮ.

0: ಕಾರ್ಯಕ್ರಮಕ್ಕೆ
1: ಓ
0: ಬೆಳಗಾವಿಯಿಂದ ಕರೆ ಮಾಡ್ತಾ ಇದ್ದೀರಾ ಶಿವಲಿಂಗಯ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಯಾವ ಗೀತೆ ಹಾಡ್ತಿದ್ದೀರಾ ಹೇಳಿದಿ? ಹಲೋ ಹಲೋ ಸರ್, ಯಾವ ಗೀತೆಯನ್ನ ಹಾಡಬೇಕು ಅನ್ಕೊಂಡಿದ್ದೀರಾ ಇವತ್ತು? ಇಲ್ಲ ಇಲ್ಲ ಪೂರ್ತಿ ಬೇಡ, ಹೌದು ಪಲ್ಲವಿ ಸಾಕು, ಪೂರ್ತಿ ಬೇಡ. ಆಲೆಮನೆ ಚಿತ್ರದ ಗೀತೆನ ಹಾಡಿ ಸರ್.
1: ನಮ್ಮೂರ ಮಂದ ಗಬ್ಬರ
0: ಹಾಡಿ ಹಾಡಿ ಸರ್.
1: ನಮ್ಮೂರ ಮಂದ ನಂದು ಬಲ್ಪಂದ

ಹಿಂದಿ ಚಿತ್ರಗೀತೆಗಳು. ತೇಜಾಬ್ ಚಿತ್ರದ ಗೀತೆ ಹಾಡಿದ್ದಾರೆ ಅಲ್ಕಾ ಯಾದಿಕ್. ಗೀತರಚನೆ ಜಾವೇದ್ ಅಖ್ತರ್, ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್.

ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ನಿಕ್ ಅವರ ಧ್ವನಿಯಲ್ಲಿ ಕೇಳಿ ಬರ್ಸಾತ್ ಚಿತ್ರದ ಗೀತೆ. ಗೀತರಚನೆ ಸಮೀರ್, ಸಂಗೀತ ನದೀಮ್ ಶ್ರವಣ್.

ಅಭಿಜಿತ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿ ಕಿಲಾಡಿ ಚಿತ್ರದ ಗೀತೆ. ಗೀತರಚನೆ ಅನ್ವರ್ ಸಾಗರ್, ಸಂಗೀತ ಜತಿನ್ ಲಲಿತ್.

ಹಿಂದಿ ಚಿತ್ರಗೀತೆಗಳನ್ನ ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಈಗ ಸಮಯ 9:30 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.